0: ಮೈಸೂರು ಆಕಾಶವಾಣಿಯಲ್ಲಿ ಹಾಗೂ ಪತ್ರೋತ್ತರ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಸರಳಾ ದೇಸಾಯಿ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸುವಿರಿ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಮ್ಮ ಮತ್ತು ಸಂಗಡಿಗರಿಂದ ದೊಣ್ಣಮ್ಮನ ಹಾಡು. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಭಾವಗೀತೆಗಳು ಶೈಲಾ ಸಿದ್ದರಾಮಪ್ಪ ಅವರಿಂದ. 1:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿ ರವಿ ಅವರ ವಯೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಮೊದಲಿಗೆ ವಿಧವೆಯರು ಎದುರಿಸುವ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಇಂದಿರಾ ಆರ್ ಅವರೊಂದಿಗೆ ಮಾತುಕತೆ. ನಂತರ ವಿಧವೆಯರ ಪರವಾಗಿ ಇರುವ ಕಾನೂನುಗಳ ಕುರಿತು ಮೈಸೂರಿನ ವಕೀಲರಾದ ಎಂಎನ್ ಸುಮನಾ ಅವರಿಂದ ಮಾಹಿತಿ. ಪ್ರಸ್ತುತಿ ಸಹನ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಆರೈಕೆ. ವಿಷಯ ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ. ಭಾಗವಹಿಸುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್. 1:00 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ. ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಮರಗಟ್ಟಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮ್ಮಾಳವರ ಹಾಡುಗಾರಿಕೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಾಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಜನಪದ ಸಂಗೀತದಲ್ಲಿ ಟಿಎಂ ನರಸಿಂಹ ನಾಯಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 10:30 ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. National security advisers and senior security officials from the BRICS nations called for stronger cooperation to address a widening range of global security challenges, including terrorism, cyber threats, during a high-level meeting hosted by India in the national capital. The 16th BRICS National Security Advisers meeting, held under India's chairship of the grouping, led by India's NSA Ajit Doval, brought together top security representatives from member countries to discuss both traditional and emerging threats confronting the international community. According to India's Ministry of External Affairs, the discussions focused on evolving security risks that increasingly transcend national borders. Prime Minister Narendra Modi received a telephone call from the Emir of Qatar, Sheikh Tamim bin Hamad Al Thani. He expressed condolences over the loss of lives of Indian nationals in the accident at Ras Lufan Industrial City in Qatar on Sunday and conveyed his wishes for the speedy recovery of those injured. Mr. Modi thanked the Qatari leader for his words of sympathy for the affected families and appreciated the prompt medical assistance extended to the injured. The two leaders also reaffirmed their commitment to ensuring the well-being and safety of their citizens and reiterated their solidarity and support for each other. India has strongly criticized Pakistani Defense Minister Khwaja Asif's remarks on this over the situation in Pakistan-occupied Kashmir, saying these remarks are desperate attempts by the neighboring country to cover up its own failings and deflect attention away from its human rights abuses. Addressing media in New Delhi, Ministry spokesperson Randhir Jaiswal said, New Delhi categorically rejects these fabricated claims with the contempt they deserve.
2: The ongoing protests in Pakistan-occupied Kashmir are a direct consequence of Pakistan's decades-long policy of systemic economic exploitation, denial of fundamental rights, and administrative oppression. We hope the international community will hold Pakistan accountable for its misdeeds and abuses.
1: On India-UAE defense partnership, the spokesperson said India's relationship with UAE in recent several years has seen a major upswing in which the defense partnership also plays an important role. Union Finance Minister Nirmala Sitharaman has called for stronger multilateral cooperation to build resilient economies, accelerate sustainable development and ensure inclusive growth. Addressing the Global Convergence for Growth Summit virtually in New Delhi yesterday, she said that while prosperity and challenges are shared in an interconnected world, the consequences of conflicts and uncertainty fall disproportionately on developing countries and the Global South. Ms. Sitharaman stressed that coordinated global action is essential to address these challenges. Highlighting India's economic progress, the finance minister said that the country's growth is primarily driven by domestic demand, supported by a largely market-determined exchange rate. Vice Chairperson of Niti Aayog, Dr. Ashok Kumar Lahiri, has said that the total trade of India has grown by 5.4% in the last quarter. He said this while releasing the latest edition of the Trade Watch quarterly report in New Delhi. Dr. Lahiri added that India's exports reached $1.84 trillion and imports grew by 6.5% in the last quarter. U.S. Secretary of State Marco Rubio said lasting peace and stability in West Asia cannot be achieved as long as Iranian-backed proxy groups continue launching attacks and engaging in militant activities across the region. Speaking to reporters upon his arrival in Abu Dhabi as part of his visit to the Persian Gulf region, Rubio emphasized that discussions over a Lebanon ceasefire are separate from ongoing negotiations with Iran. He added that

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ. ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆ

0: ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಂ ಎಂಬುದು ನೆರೆಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರ ಅರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು FM 100.6.

0: ಸಮಯ ಸರಿಯಾಗಿ 6:35.
1: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ. ವಚನ

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಇಂದು ಸಕಲೇಶ ಮಾದರಸರ ಒಂದು ವಚನವನ್ನು ನೋಡೋಣ. ಸಕಲೇಶ ಮಾದರಸ ಬಸವಣ್ಣನವರ ಹಿರಿಯ ಸಮಕಾಲೀನರು. ಈಗಿನ ಮರಾಠವಾಡದ ಕಲ್ಲಗುರ್ಕಿ ಎಂಬ ಊರಿನ ರಾಜ ಮಲ್ಲರಸ ಎಂಬಾತನ ಮಗ, ಕೆರೆಯ ಪದ್ಮರಸ ಎಂಬ ಕವಿ ಈತನ ಮೊಮ್ಮಗ. ಸಕಲೇಶ ಮಾದರಸರ ವಚನಗಳಲ್ಲಿ ಅವರು ತಮ್ಮ ಬದುಕು ಭಾವಗಳನ್ನು ತಾವೇ ಪರೀಕ್ಷಿಸಿಕೊಳ್ಳುವ ದನಿ ನಮಗೆ ಕೇಳುತ್ತದೆ. ವಚನ ನೋಡೋಣ. ದೊರೆಕೊಂಡಂತೆ ದಣಿದಿಹ ಮನದವರ ತೋರ, ದೊರೆಕೊಂಡಂತೆ ದಣಿದಿಹ ಮನದವರ ತೋರ, ದುಃಖಕ್ಕೆ ದೂರವಾಗಿ ಹರ ತೋರ, ಸದಾನಂದದಲ್ಲಿ ಸುಖಿಯಾಗಿಪ್ಪವರ ತೋರ, ಸಕಲೇಶ್ವರ ದೇವ ಎನಗಿದೇ ವರವು ಕಂಡ ತನ್ನ.

0: ಮುಂದೆ ಈ ವಚನವನ್ನು ಈ ಹೊತ್ತು ಓದಿದಾಗ ದರ್ಶನ ಎನ್ನುವ ಮಾತಿಗೆ ಹೊಸದೇ ಅರ್ಥ ಹೊಳೆಯುವಂತಿದೆ. ದೊರೆಕೊಂಡಂತೆ ದಣಿದಿಹ ಮನದವರ ತೋರ, ಅಂದರೆ ಏನು ದೊರೆಯುತ್ತದೆಯೋ ಅದರಲ್ಲೇ ತಣಿವನ್ನು ತೃಪ್ತಿಯನ್ನು ಪಡೆದಿರುವವರನ್ನು ತೋರಿಸು, ದರ್ಶನ ಮಾಡಿಸು. ದುಃಖಕ್ಕೆ ದೂರವಾಗಿ ಹರ ತೋರ, ಅಂದರೆ ದುಃಖದಿಂದ ದೂರವಾಗಿ ಬದುಕುತ್ತಿರುವವರನ್ನು ತೋರಿಸು, ದರ್ಶನ ಮಾಡಿಸು. ಸದಾನಂದದಲ್ಲಿ ಸುಖಿಯಾಗಿಪ್ಪವರ ತೋರ, ಸದಾ ಆನಂದದಲ್ಲಿ ಅಥವಾ ಸತ್ ದೇವರು ಅಥವಾ ಸತ್ಯ ಎಂಬ ಆನಂದದಲ್ಲಿ ಇರುವವರನ್ನು ತೋರಿಸು, ದರ್ಶನ ಮಾಡಿಸು. ಇದೇ ನೀನು ಕೊಡಬಹುದಾದ ದೊಡ್ಡ ವರ ಎಂದು ಈ ವಚನ ಹೇಳುತ್ತಿದೆ. ಈ ಗುಣಗಳು ಇರುವವರು ಅಪೂರ್ವವೇ ಅಲ್ಲವೇ? ಎಷ್ಟು ಅಪೂರ್ವವೆಂದರೆ ಸ್ವತಃ ದೇವರೇ ನಮಗೆ ವರ ಕೊಟ್ಟು ಅವರು ಕಾಣುವ ಹಾಗೆ ಮಾಡಬೇಕು, ಅಷ್ಟು ಅಪರೂಪ. ಅಂಥ ಗುಣಗಳು ಇರುವವರು ಯಾರಾದರೂ ಇದ್ದರೆ ಅವರೇ ದೇವರು. ದೇವರಿಗೆ ಬಯಕೆ ಇಲ್ಲ, ದುಃಖವಿಲ್ಲ, ದೇವರು ಸದಾನಂದ ಅನ್ನುವ ಮಾತುಗಳು ಇವೆಯಲ್ಲವೇ? ನಾವು ನಮ್ಮಲ್ಲಿ ಇಲ್ಲದ್ದನ್ನು, ಇರಬೇಕಾದ್ದನ್ನು, ದುಃಖರಹಿತ ಸದಾ ಆನಂದವಾಗಿರುವ ಗುಣಗಳನ್ನು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ದೇವರ ಕಲ್ಪನೆ ಮಾಡಿಕೊಂಡಿದ್ದೇವೆ. ಕಲ್ಪನೆಯ ದೇವರನ್ನು ಕಾಣುವುದಕ್ಕಿಂತ ಈ ಗುಣಗಳಿರುವ ಮನುಷ್ಯರನ್ನು ಕಂಡರೆ ಅದೇ ದೊಡ್ಡದು. ಜೊತೆಯಲ್ಲಿರುವ ಮನುಷ್ಯರಲ್ಲಿ ದೈವತ್ವವನ್ನು ಕಾಣುವುದೇ ದರ್ಶನ. ಹಸಿವಾದಾಗ ಊಟ, ಮಾತಾಡಿಸಬೇಕು ಅಂದಾಗ ಗೆಳೆಯರು, ಬಿಸಿಲಲ್ಲಿ ನಡೆಯುತ್ತಿರುವಾಗ ನೆರಳು, ದಣಿವಾದಾಗ ನಿದ್ರೆ, ಬೇಕಾದಾಗ ಬೇಕಾದ್ದು ಸಿಕ್ಕರೆ ಸಾಕು. ಯಾರಿಗೆ ಹಾಗೆ ಅಗತ್ಯವಾದದ್ದು ಅಗತ್ಯವಾದ ಹೊತ್ತಿನಲ್ಲಿ ಸಿಗುತ್ತದೋ ಅವರೇ ಶ್ರೀಮಂತರು. ಬೇಡವಾದದ್ದನ್ನೆಲ್ಲ ಬೇಕು ಅಂದುಕೊಳ್ಳುತ್ತಾ ಅವನ್ನು ಪಡೆಯುವುದಕ್ಕೆ ಶ್ರೀಮಂತರಾಗಲಿ ಹೆಣಗುತ್ತೇವಲ್ಲ ಎಂದು ನನ್ನ ಗೆಳೆಯರೊಬ್ಬರು ಆಶ್ಚರ್ಯಪಡುತ್ತಿದ್ದರು. ಸಕಲೇಶ ಮಾದರಸರು ಹೇಳುವಂಥ ತೃಪ್ತರು, ದುಃಖವಿರದವರು, ಸದಾ ಆನಂದದಲ್ಲಿರುವವರು ಅಕಸ್ಮಾತ್ತಾಗಿ ನಮಗೆ ಕಂಡರೆ ಅದೇ ಒಂದು ದೊಡ್ಡ ದರ್ಶನ. ನಾವೇ ಹಾಗಾದರೆ ಅದು ಬಲು ದೊಡ್ಡ ಭಾಗ್ಯ. ಈ ವಚನದಲ್ಲಿ ತೋರ ಅಂದರೆ ತೋರಿಸು ಎಂಬ ಮಾತು ಮತ್ತೆ ಮತ್ತೆ ಬರುತ್ತದೆ. ಇಂಥ ಗುಣಗಳು ಇರುವವರು ಅಪರೂಪ, ಅವರನ್ನು ದೇವರೇ ತೋರಿಸಬೇಕು ಅನ್ನುವ ಅರ್ಥದ ಜೊತೆಗೆ ಅಂಥವರು ಇದ್ದಾರೆ ಅನ್ನುವ ವಿಶ್ವಾಸ ಕೂಡ ವಚನಕಾರರಲ್ಲಿ ಇರುವಂತಿದೆ. ದೇವರ ದರ್ಶನ ಎಷ್ಟು ಅಪರೂಪವೋ ದೈವೀ ಗುಣ ಇರುವವರನ್ನು ಕಾಣುವುದು ಕೂಡ ಅಷ್ಟೇ ಅಪರೂಪ ಎಂಬ ನಿಲುವು ಈ ವಚನದಲ್ಲಿ ಇರುವಂತಿದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಈಗ ವೇಳೆ 6:40.
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಪದಪರಿಚಯ.
4: ಇವತ್ತು ನಿರುಮ್ಳ ವಳ್ಳು ಎಂಬ ಪದಗಳನ್ನು ನೋಡೋಣ. ಉತ್ತರ ಕರ್ನಾಟಕದಲ್ಲಿ ನಿರುಮ್ಳ ನಿರಂಬಳ ಎಂಬ ಪದಗಳು ಆಡು ಮಾತಿನಲ್ಲಿ ಬಳಕೆಯಲ್ಲಿವೆ. ಉಮ್ಮಳ ಎಂದರೆ ಕನ್ನಡದಲ್ಲಿ ದುಃಖ ಸಂಕಟ. ಈ ಪದಕ್ಕೆ ನಿರ್ ಎಂಬ ನಿಷೇಧಾರ್ಥಕ ಪೂರ್ವಪ್ರತ್ಯಯವನ್ನು ಹಚ್ಚಿ ದುಃಖವಿಲ್ಲದ ಯಾವ ಆತಂಕವಿಲ್ಲದೆ ಸುಖವಾಗಿರುವಿಕೆ ಎಂಬ ಅರ್ಥ ಬರುವಂತೆ ರೂಪಿಸಿದ ಪದವೇ ನಿರುಮಳ. ಸಂಸ್ಕೃತದಲ್ಲಿ ದುಃಖ ಬಿಸಿ ಎಂಬ ಅರ್ಥವನ್ನು ಹೊಂದಿದ ಉಷ್ಮ ಎಂಬ ಪದವೊಂದಿದೆ. ಕನ್ನಡದ ಉಮ್ಮಳ ಪ್ರಾಯಶಃ ಆ ಪದದಿಂದ ರೂಪಿತಗೊಂಡಿರಬಹುದು. ಉಷ್ಮ ಎಂಬುದು ಉಮ್ಮ ಎಂದಾಗಿ ಉಮ್ಮಳ ರೂಪ ಬಂದಿರಲೂಬಹುದು. ಉಮ್ಮಳ ಪದವು ಬಹು ಪ್ರಾಚೀನ ಕಾಲದಿಂದ ಕನ್ನಡದಲ್ಲಿ ಬಳಕೆಯಾದ

0: ಆಸ್ಪದ. ಅವ ಯಾವಾಗ ಹೋಗ್ತಾನೋ, ಮನೆ ಖಾಲಿ ಮಾಡ್ತಾನೋ ಅನಿಸಿತ್ತು. ಈಗ ಅವ ಹೋದ್ನಲ್ಲ, ಈಗ ನಾನು ನಿರಂಬಳ ಆದ್ನಿ ನೋಡು, ಮಗ ಬಂದನಲ್ಲ, ಇನ್ನರೆ ನಿರಂಬಳಾಗಿರು ಎಂಬ ಮಾತುಗಳು ಆಡುನುಡಿಯಲ್ಲಿ ನಿತ್ಯ ಬೆಳಕೆಯಲ್ಲಿವೆ. ಒಳ್ಳು, ಇದು ಕಲಬುರಗಿ ಬೀದರ್ ಕನ್ನಡ ಆಡುನುಡಿಯಲ್ಲಿ ಒಂದು ಪದವಿದೆ. ಇದನ್ನು ಯಾರಾದರೂ ಕರೆಯಬೇಕು ಎಂದು ಹೇಳಲು ಬಳಸುತ್ತಾರೆ. ಅಲ್ಲಿ ಅದರ ಅರ್ಥವೆಂದರೆ ಕರೆ, ಕೂಗು, ಒದರು. ಈ ಪದವು ಕ್ರಿಯಾರ್ಥದಲ್ಲಿ ಮಾತ್ರ ಅಲ್ಲಿ ಬಳಕೆಯಾಗುತ್ತದೆ. ಒಳ್ಳು ಪದವು ಅಚ್ಚಗನ್ನಡ ಪದವಾಗಿದೆ. ಹಳೆಗನ್ನಡದಲ್ಲಿ ವರಲ್ ಎಂದರೆ ಕರೆ, ಕೂಗು. ಆ ಪದವೇ ಅಲ್ಪ ಬದಲಾವಣೆಯ ಮೂಲಕ ಒಳ್ಳು ಎಂದು ಉಚ್ಚರಿಸಲ್ಪಡುತ್ತದೆ. ಳ ವರ್ಣವು ಳ ವರ್ಣವಾಗುವುದು, ಳಕಾರವು ಲಕಾರವಾಗುವುದು ಕನ್ನಡದಲ್ಲಿ ಅಷ್ಟೇ ಅಲ್ಲ, ದ್ರಾವಿಡ ಭಾಷೆಗಳಲ್ಲಿ ಕಂಡುಬಂದರೂ ಕೂಡ ವತ್ಸ ಲಕಾರವು ಮೂರ್ಧನ್ಯ ಳಕಾರವಾಗಿ ಬದಲಾಗುವುದು ಅಪರೂಪದ್ದು. ಲಕಾರವು ಳಕಾರವಾಗಿ ಬದಲಾಗಿದ್ದರಿಂದ ವರಲ್ ಪದದಲ್ಲಿರುವ ಲಕಾರ ಹಿಂದಿನ ರಕಾರವು ಳಕಾರವಾಗಿ ಪರಿವರ್ತನೆಗೊಂಡು ಅವೆರಡೂ ದ್ವಿತವಾಗಿ ಕೂಡಿ ಒಳ್ಳು ಎಂಬ ಉಚ್ಚಾರ ಈ ಪದಕ್ಕೆ ಬಂದಂತಾಗಿದೆ. ಏ ಅವನು ಜಲ್ದಿ ಒಳ್ಳೋ ಮಾರಾಯ, ಎಟೋತ್ ಮಾರ್ತಾನ್, ಗಾಡಿ ಹೊಂಟು ಬಾಳೊತ್ತಾಯ್ತು. ಈ ಮಾತಿನ ಅರ್ಥ ಹೀಗಿದೆ: ಏ ಅವನನ್ನು ಬೇಗ ಕರೆಯುವ ಮಾರಾಯ, ಎಷ್ಟೊತ್ತು ಮಾಡುತ್ತಿದ್ದಾನೆ, ರೈಲು ಗಾಡಿ ಬಂದು ಬಹಳ ಹೊತ್ತಾಗಿದೆ.
1: ತಪ್ಪು ಒಪ್ಪು.
0: ಸರಿಯಾದ ಉಚ್ಚಾರವನ್ನು ತಿಳಿಯದೆ ಅಸ್ತವ್ಯಸ್ತವಾಗಿ ಉಚ್ಚಾರ ಮಾಡುವುದರಿಂದಲೂ, ನಂತರ ಅದನ್ನೇ ಬರಹದಲ್ಲಿ ಇಳಿಸುವುದರಿಂದಲೂ ತಪ್ಪು ಪದಗಳು ಬಳಕೆಗೊಳ್ಳುವುದಕ್ಕೆ ಕಾರಣವಾಗುತ್ತವೆ. ಇಂತಹ ತಪ್ಪುಗಳು ಕನ್ನಡದಲ್ಲಿ ಕೆಲವೆಡೆಗೆ ಕಂಡುಬರುತ್ತವೆ. ಉದಾಹರಣೆಗೆ ಪ್ರಹ್ಲಾದ, ಆಹ್ವಾನ, ಜೀವ್ಹೆ ಇಂತಹ ಪದಗಳನ್ನೇ ತೆಗೆದುಕೊಳ್ಳಿ. ಈ ಪದಗಳಲ್ಲಿ ಹಕಾರಕ್ಕೆ ಒತ್ತಕ್ಷರಗಳು ಬರಬೇಕೇ ವಿನ ಒತ್ತಕ್ಷರಗಳೇ ಮುಖ್ಯವಾಗಬೇಕಾಗಿಲ್ಲ. ಪ್ರಹ್ಲಾದ ಎಂಬ ಪದದಲ್ಲಿ ಎರಡನೆಯ ಅಕ್ಷರ ಹಕಾರವಾಗಿರಬೇಕೆಂಬುದು ಸರಿಯಾದದ್ದು. ಆ ಹಕಾರಕ್ಕೆ ಲಕಾರ ಒತ್ತು ಬರಬೇಕು. ಆದರೆ ಕೆಲವರು ಲಕಾರಕ್ಕೆ ಹಕಾರದ ಒತ್ತು ನೀಡಿ ಬರೆಯುತ್ತಾರೆ. ಇದೇ ರೀತಿ ಆಹ್ವಾನ, ಜೀವ್ಹೆ ಪದಗಳಲ್ಲಿ ಹಕಾರಕ್ಕೆ ಒಕಾರದ ಒತ್ತು ಸರಿಯಾದದ್ದು. ಒಕಾರಕ್ಕೆ ಹಕಾರದ ಒತ್ತು ಕೊಟ್ಟರೆ ಅದು ತಪ್ಪಾಗುತ್ತದೆ. ಚಿಹ್ನೆ ಪದದಲ್ಲಿ ಹಕಾರಕ್ಕೆ ನಕಾರ ಒತ್ತೇ ಬರಬೇಕು. ಆಮಂತ್ರಣ ಪತ್ರಿಕೆಗಳಲ್ಲಿ ಎಷ್ಟೋ ಸಲ ಈ ತಪ್ಪುಗಳು ಅಧ್ವಾನವನ್ನೇ ಉಂಟು ಮಾಡುತ್ತವೆ. ಕನ್ನಡ ಭಾಷೆಯ ರಚನೆಗೂ ಅನ್ಯ ಭಾಷೆಗಳ ರಚನೆಗೂ ವ್ಯತ್ಯಾಸಗಳು ಇರುವುದೇ ಇಂಥ ತಪ್ಪುಗಳಿಗೆ ಮುಖ್ಯ ಕಾರಣವಾಗಿರುತ್ತದೆ.
1: ಸುಮಧುರ.
0: ಇದು ಶಿವಶರಣೆ ಅಕ್ಕ ಮಹಾದೇವಿಯ ವಚನ.

ಸಜ್ಜನರ ಸಹವಾಸ ಎಷ್ಟು ಒಳ್ಳೆಯದೆಂಬುದನ್ನು ಈ ವಚನ ಸ್ಪಷ್ಟಪಡಿಸುತ್ತದೆ. ಅದಕ್ಕೆ ಅವಳು ಎರಡು ನಿದರ್ಶನಗಳನ್ನು ನೀಡುತ್ತಾಳೆ. ಕಲ್ಲು ಕಲ್ಲು ತಿಕ್ಕಿದರೆ ಸುಡುವ ಬೆಂಕಿ ಬರುತ್ತದೆಯೇ ವಿನ ಹಿತವೆಂಬುದು ಆಗದು. ಮೊಸರು ಕಡಿದರೆ ಹಿತ ಕೊಡುವ ಬೆಣ್ಣೆ ಬರುತ್ತದೆಯೇ ವಿನ ಹಾನಿ ಯಾವುದೂ ಇಲ್ಲ. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯನ್ನು ಪಡೆದುಕೊಂಡಂತೆ ಆಗುತ್ತದೆ. ಸಂಗವನ್ನು ಮಾಡುವುದು ಎಂದರೆ ಜೊತೆಯಾಗಿ ಇರುವುದು, ಜೊತೆಯಾಗಿ ಇದ್ದವರೊಡನೆ ಸ್ನೇಹ ಸಂಬಂಧಗಳನ್ನು ಬೆಳೆಸುವುದು. ಸ್ನೇಹ ಸಂಬಂಧಗಳನ್ನು ಬೆಳೆಸಬೇಕಾದರೆ ಅವರು ತನಗೆ ಚೆನ್ನಾಗಿ ಬಲ್ಲವರಾಗಿರಬೇಕು, ಅವರ ಸ್ವಭಾವ ಗುಣ ತಿಳಿದಿರಬೇಕು. ಇಲ್ಲದಿದ್ದರೆ ದುಷ್ಟಗುಣದವರೊಡನೆ ಸ್ನೇಹ ಸಂಬಂಧವನ್ನು ಬೆಸೆಯಲು ಹೋದರೆ ಅಂಥವರು ಯಾವಾಗ ಮೋಸ ಮಾಡುತ್ತಾರೋ ಕೈಕೊಡುತ್ತಾರೋ ಹೇಳಲಿಕ್ಕೆ ಬಾರದು. ಅಜ್ಞಾನಿಗಳೊಡನೆ ತಿಳಿಗೇಳಿಗಳೊಡನೆ ಸಹವಾಸ ಮಾಡಿದರೆ ಕಲ್ಲು ಹೊಯ್ದು ಬೆಂಕಿಯನ್ನು ಪಡೆದಂತೆ ಆಗುತ್ತದೆ. ಜ್ಞಾನಿಗಳೊಡನೆ

0: ಸದ್ಗುಣಗಳೊಡನೆ ಸಹವಾಸ ಮಾಡಿದರೆ ಮೊಸರು ಕಡಿದು ಬೆಣ್ಣೆಯನ್ನು ಪಡೆದಂತೆ, ಅದರಿಂದ ಲಾಭವೇ ಹೊರತು ಹಾನಿಯಿಲ್ಲ. ಸಂಘ ಎಂಬುದು ಪರಸ್ಪರ ಒಬ್ಬರನ್ನೊಬ್ಬರನ್ನು ಅರಿವೆಯಂತೆ ಮಾಡುತ್ತದೆ, ಒಬ್ಬರ ಅನುಭವ ಇನ್ನೊಬ್ಬರಿಗೆ ಉಪಯುಕ್ತವಾಗುವಂತೆ ಮಾಡುತ್ತದೆ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಶಿವಶರಣರ ಸಹವಾಸವನ್ನು ಮಾಡಿದರೆ ಕರ್ಪೂರದ ಪರ್ವತವನ್ನೇ ಪಡೆದಂತೆ ಎಂದು ಅಕ್ಕಮಹಾದೇವಿ ಹೇಳುತ್ತಾಳೆ. ಕರ್ಪೂರದ ಪರ್ವತವನ್ನೇ ಪಡೆದಂತೆ ಎಂಬ ಪದಗುಚ್ಛ ಇಲ್ಲಿ ವಿಶೇಷಾರ್ಥ ನೀಡುತ್ತದೆ. ಕರ್ಪೂರವು ಪರಿಸರದ ಶುದ್ಧಿಯ ನೈಸರ್ಗಿಕ ಔಷಧೀಯ ಗುಣಗಳುಳ್ಳ ವಸ್ತುವಾಗಿದೆ. ಕರ್ಪೂರ ತನ್ನನ್ನು ತಾನು ಸುಟ್ಟುಕೊಂಡರೂ ಪರಿಸರವನ್ನು ಶುದ್ಧೀಕರಿಸುವುದಲ್ಲದೆ ಕೊನೆಗೆ ತನ್ನ ಯಾವುದೇ ಅವಶೇಷವನ್ನು ಬೂದಿ ರೂಪದಲ್ಲಿಯೂ ಬಿಟ್ಟು ಹೋಗುವುದಿಲ್ಲ, ಸಂಪೂರ್ಣ ಕರಗಿ ಹೋಗುತ್ತದೆ. ಅದರಂತೆ ಅಧ್ಯಾತ್ಮ ಜೀವಿಯು ದೇವನಲ್ಲೇ ಐಕ್ಯನಾಗಿ ತನ್ನ ಅಹಂಕಾರಾದಿ ದುರ್ಗುಣಗಳನ್ನು ಸುಟ್ಟು ಕೊನೆಗೆ ತನ್ನ ಯಾವುದೇ ಅವಶೇಷವನ್ನು ಲೋಕದಲ್ಲಿ ಉಳಿಸದೆ ಅನಂತದಲ್ಲಿ ಲೀನವಾಗಿ ಹೋಗುತ್ತಾನೆ ಎಂಬುದನ್ನು ಈ ಪದಗುಚ್ಛ ಸಂಕೇತ ಮಾಡುತ್ತದೆ. ಶರಣ ಎಂಬುದು ಸಂಸ್ಕೃತ ಪದ, ಅದರ ಅರ್ಥ ರಕ್ಷಿತನಾದವನು. ಇದನ್ನು ವೀರಶೈವ ಪಾರಿಭಾಷಿಕದಲ್ಲಿ ಶಿವನಿಗೆ ಶರಣಾದವನಾಗಿ ಶಿವನಿಂದ ರಕ್ಷಿತನಾದವನು ಎಂದು ಹೇಳಬಹುದು. ಯಾವ ಭೋಗಭಾಗ್ಯಗಳನ್ನೂ ಬಯಸದೆ ನಿಸ್ಪೃಹ ಮನಸ್ಸಿನಿಂದ ಶಿವನಲ್ಲಿ ಸದ್ಭಕ್ತಿಯುತನಾಗಿ ಶಿವನಿಗೆ ಶರಣಾದವನು ಸಾಮಾನ್ಯ ಶರಣ. ಅಂತರಾತ್ಮದಲ್ಲಿ ಪರಶಿವನನ್ನು ಕಾಣುವವ ಅಸಾಮಾನ್ಯ ಶರಣ. ಶಿವನಿಗೆ ಸಂಪೂರ್ಣ ಶರಣಾಗತನಾದವನೇ ಪರಶಿವ ಮೂರ್ತಿ ಸ್ವರೂಪಿ ಶರಣ. ಶಿವನಿಗೆ ಶರಣಾದವರಲ್ಲಿ ಶಿವನ ಪವಿತ್ರ ಶಕ್ತಿ ಕಳೆ ಸಮನಿಸಿರುತ್ತದೆ. ಅವನು ಯಾವಾಗಲೂ ಶಿವಧ್ಯಾನದಲ್ಲಿರುತ್ತಾನೆ. ಅವನಿಗೆ ಇಹಪರಗಳಿಲ್ಲ, ಲೌಕಿಕ ಕರ್ಮ ಬಂಧನಗಳಿಲ್ಲ.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಕನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಆರೈಕೆ ಪ್ರಸಾರವಾಗಲಿದೆ. ವಿಷಯ ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ. ಭಾಗವಹಿಸುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಎಸ್. ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ. ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೊದಲಿಗೆ ವಿಧವೆಯರು ಎದುರಿಸುವ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಇಂದಿರಾ ಆರ್ ಅವರೊಂದಿಗೆ ಮಾತುಕತೆ. ನಂತರ ವಿಧವೆಯರ ಪರವಾಗಿ ಇರುವ ಕಾನೂನುಗಳ ಕುರಿತು ಮೈಸೂರಿನ ವಕೀಲರಾದ ಎಂಎನ್ ಸುಮನ ಅವರಿಂದ ಮಾಹಿತಿ. ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಸಹನ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಈಗ ಕೇಳಿ ರೈತರಿಗೆ ಸಲಹೆ.
1: ಪೂರ್ವ ಮುಂಗಾರು ಅಥವಾ ಮುಂಗಾರು ಮಳೆಯ ಆರಂಭದೊಂದಿಗೆ ಕೃಷಿ ಚಟುವಟಿಕೆಗಳು ಗರಿಗೆದರ್ತವೆ. ಮಣ್ಣಿನಲ್ಲಿ ವ್ಯವಸಾಯವನ್ನು ಮಾಡೋದಕ್ಕೆ ಸಾಮಾನ್ಯವಾಗಿ ಆರಂಭ ಅಂತ ಕರೀತಾರೆ. ಇದು ಯಾವತ್ತಿದ್ರೂ ಆರಂಭವೇ, ಅಂತ್ಯವೇ ಇಲ್ಲ. ಮಣ್ಣಿನ ವ್ಯವಸಾಯ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಮನಸ್ಸಿನಲ್ಲಿ ವ್ಯವಸಾಯ ಆರಂಭ ಆಗಬೇಕು. ಮನಸ್ಸಿನ ವ್ಯವಸಾಯ ಇದೆಯಲ್ಲ, ಇದೇ ಬಹಳ ಪ್ರಧಾನವಾದ್ದು. ಇಲ್ಲಿ ಒಳ್ಳೆ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡಿ ಒಳ್ಳೆ ಬೆಳೆಯನ್ನು ಬೆಳೆಯುವಂತಹ ಆಲೋಚನೆಗಳು ಮೂಡಿ ಬಂದರೆ ಮಣ್ಣಿನಲ್ಲಿ ಅದು ಕಾರ್ಯಗತವಾಗುತ್ತೆ. ನೋಡಿ, ವೆಲ್ ಬಿಗನ್ ಈಸ್ ಹಾಫ್ ಡನ್ ಅನ್ನುವಂತಹ ಒಂದು ಉಕ್ತಿ ಇದೆ. ಆರಂಭ ಸರಿಯಾಗಿದ್ದರೆ ಅರ್ಧ ಕೆಲಸ

0: ಆದಂಗೆ ಅಂತ. ಮುಂಗಾರಿನಲ್ಲೇ ನಿಮಗಿರುವಂತಹ ಜಮೀನಿನಲ್ಲಿ ಏನು ಬೆಳೆಯನ್ನು ಬೆಳಿಬೇಕು ಅನ್ನೋದನ್ನು ಮುಂಗಾರಿನ ಮಳೆ ಆರಂಭ ಆದಮೇಲೆ ನೀವು ಶುರು ಮಾಡುವುದಲ್ಲ, ಬಹಳ ಹಿಂದಿನಿಂದಲೇ ಇದಕ್ಕಾಗಿ ಯೋಜನೆಯನ್ನು ತಯಾರಿಸಿರಬೇಕು. ಅದಕ್ಕೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೊಡೋದಕ್ಕೆ ಹೋಗಬಾರ್ದು ಅಂತ. ಬಾವಿ ಇರಬೇಕು, ಬೆಂಕಿ ಆಕಸ್ಮಿಕಗಳು ಯಾವಾಗ ಬೇಕಾದರೂ ಬರಬಹುದು ಅಂತ. ಇದರ ಅರ್ಥ ಏನು? ವ್ಯವಸಾಯದ ಚಟುವಟಿಕೆಗಳು ಮುಂಗಾರಲ್ಲಿ ಆರಂಭ ಆಗುತ್ತೆ ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಪೂರ್ವ ಮುಂಗಾರಿನ ಮಳೆ ಬರಬಹುದು, ಬರದೇ ಇರಬಹುದು. ಮುಂಗಾರಿನ ಮಳೆ ಬರಬಹುದು, ಬಾರದೇ ಇರಬಹುದು. ಅಣೆಕಟ್ಟುಗಳು ತುಂಬಬಹುದು. ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಒಂದು ಬೆಳೆ ಯೋಜನೆ ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿ ಸಿದ್ಧ ಆಗಬೇಕು. ಒಮ್ಮೆ ಈ ಯೋಜನೆ ಸಿದ್ಧ ಆದ ಮೇಲೆ ಜಮೀನಿನಲ್ಲಿ ಇದರ ಅಳವಳಿಕೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜಮೀನಿನ ನಕ್ಷೆಯೊಂದಿಗೆ ನಿಮ್ಮ ಆಲೋಚನೆಗಳು ಸೇರಬೇಕು. ಪೂರ್ವಭಾವಿಯಾಗಿ ನಿಮ್ಮ ಜಮೀನಿನ ಮಣ್ಣಿನ ಸಮಸ್ಯೆಗಳೇನಾದರೂ ಇದ್ದರೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಅದನ್ನು ಪರಿಹಾರ ಮಾಡ್ಕೋಬೇಕು. ಬೋರ್ವೆಲ್ ನೀರನ್ನು ತಾವು ಬಳಸೋದೇ ಆದರೆ ನೀರಿನಲ್ಲೂ ಕೆಲವೊಂದಷ್ಟು ಸಮಸ್ಯೆ ಇರುತ್ತೆ, ನೀರನ್ನು ಕೂಡ ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕನಾದ ಕ್ರಮಗಳನ್ನು ತೆಗೆದುಕೋಬೇಕು. ಮಣ್ಣು ನೀರು ಈ ಎರಡೂ ಕೂಡ ಪ್ರಧಾನವಾದ ಅಂಶಗಳೇ. ಇನ್ನು ನಂತರದ್ದು ಬಿತ್ತನೆ ಬೀಜ ಬರುತ್ತೆ. ಬೀಜ ಆಗಬಹುದು, ಕಸಿ ಆಗಬಹುದು, ಸಸಿ ಆಗಬಹುದು. ಇದನ್ನು ಆಯ್ಕೆ ಮಾಡೋದಕ್ಕೆ ಬಹಳ ಸುದೀರ್ಘವಾದ ಯೋಜನೆಯೇ ಬೇಕು. ನಾಳೆನಲ್ಲಿ ನೀರು ಬಿಟ್ಟಿದ್ದಾರೆ, ನಾಳೆನೇ ಭತ್ತದ ಬೀಜವನ್ನು ಒಟ್ಲಾಕ್ಬೇಕು ಅಂತ ಇವತ್ತು ಹೋಗಿ ರೈತ ಸಂಪರ್ಕ ಕೇಂದ್ರದ ಮುಂದೆನೋ ಅಥವಾ ಬಿತ್ತನೆ ಬೀಜವನ್ನು ಮಾರಾಟ ಮಾಡೋರ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮುಂಚಿತವಾಗಿ ನಿಮಗೆ ಬೇಕಾದಂತಹ ಕೃಷಿ ಪರಿಕರಗಳನ್ನು ಮೊದಲೇ ದಾಸ್ತಾನು ಮಾಡಿಟ್ಕೊಳ್ಳೋದು ಜಾಣತನ. ಆಗ ಆಲೋಚನೆ ಮಾಡೋದಕ್ಕೂ ನಿಮಗೆ ಸಮಯ ಸಿಗತ್ತೆ, ಇಲ್ಲಾಂದರೆ ಪಕ್ಕದವ್ರು ಏನು ಮಾಡ್ತಾರೆ ಅದನ್ನೇ ನೀವು ಮಾಡಬೇಕಾಗತ್ತೆ. ಹೀಗಾಗಿ ಅಣೆಕಟ್ಟೆಗಳು ತುಂಬ್ತಾ ಇದ್ದಾವೆ, ಮಳೆ ಚೆನ್ನಾಗಿ ಆಗ್ತಾ ಇದೆ, ಭತ್ತ ಕಬ್ಬು ಬಗೆ ಬಗೆಯ ಬೆಳೆಯನ್ನು ಬೆಳೆಯೋದಕ್ಕೆ ಈಗ ಕಾಲ ಪ್ರಶಸ್ತವಾಗಿದೆ. ಹಾಗಾಗಿ ಯೋಜನೆ ಮಾಡಿ, ಯೋಚನೆ ಮಾಡಿ, ಕಾರ್ಯೋನ್ಮುಖರಾಗಿ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:55 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿವರ್ತನಶೀಲ ವೈಶ್ವಿಕ ಪರಿಸ್ಥಿತೌ ಸುರಕ್ಷಾ ಸಹಕಾರ್ಯಂ ಗಭೀರಂ ಕರ್ತುಂ ತಥಾ ಚ ಆತಂಕವಾದಾತ್ ಅಂತರ್ಜಾಲೀಯ ಸುರಕ್ಷಾಯಾಃ ಚ ಆರಭ್ಯ ಉದಯಮಾನ ಪ್ರೌದ್ಯೋಗಿಕೀ ಪರ್ಯಂತಂ ಸಮಾಹ್ವಾನಾನಾಂ ಪರಿಹಾರೇ ಬ್ರಿಕ್ಸ್ ಇತ್ಯಸ್ಯ ಮಹತ್ವಪೂರ್ಣ ಭೂಮಿಕಾ ವರ್ತತೆ. ಪ್ರಧಾನಮಂತ್ರಿ ಶ್ರೀ ಮೋದಿ ಗತ ಸಾಯಂ ನವದಿಲ್ಲ್ಯಾಂ ಬ್ರಿಕ್ಸ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದೈಹಿ ವರಿಷ್ಠ ಸುರಕ್ಷಾಧಿಕಾರಿಭಿ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀ ಮೋದಿನಾ ಪ್ರಕಾಶಿತಂ ಯತ್ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾನಾಂ ಸಮರ್ಥನಂ ಕರ್ತುಂ ಸುರಕ್ಷಿತ ಸಮಾವೇಶೀಯ ವಿಶ್ವೇ ಚ ಯೋಗದಾನಂ ದಾತುಂ ಪ್ರಯತತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕತರ್ ದೇಶಸ್ಯ

ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ. ಮದುವೆ

0: ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದುವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತಿನ ಅಳಿಯೋದೆ ಹಾಕಿರೋ ಬಂಗಾರದಿಂದ.
1: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
4: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳಲ್ಲೂ ಕರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೆಯ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು.

0: ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದಂತಹ ಸಿಆರ್ ಪಾಟೀಲ್ ಅವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದಂತ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನ ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
0: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ಮೂರನೆಯ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ.

0: ಸ್ವಾಗತಿಸುತ್ತಿದ್ದೀರಿ. ಬರುವ ಜೂನ್ 28 ಭಾನುವಾರ ಬೆಳಗ್ಗೆ 8 ರಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 129,680 ಮಕ್ಕಳಿದ್ದು ಈ ತಿಂಗಳ 28 ರಿಂದ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ಇದೇ ತಿಂಗಳು 28 ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ವರ್ಷದೊಳಗಿನ ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಜೂನ್ 27 ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಪಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಅಮೃತವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸಿ

0: ವರೆಗೆ ಸಿಡಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡಾಕ್ ಬೆಂಗಳೂರು.
2: ನಮಸ್ಕಾರ ಕೇಳುಗರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಿಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗೆ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡಿಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ, ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನ ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ?
3: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡುತ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟಿಯರಿಂಗ್ ಹಿಂದೆ ಕೂತ್ಕೋಬೇಕು, ರೋಡ್ ಅಲ್ಲಿ ಇಳಿಬೇಕು, ಪ್ರಾಕ್ಟಿಸ್ ಮಾಡಬೇಕು, ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಳೆದುಕೊಳ್ತಾರೆ. ಸೊ ಎಜುಕೇಷನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮ್ಗೆ ಎಲ್ಲ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಅಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬೊರೇಷನ್ ತುಂಬಾ ಮುಖ್ಯ ಆಗುತ್ತೆ.
2: ಇದು ಈ ಅಂತರವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ?
3: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದ್ರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
2: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನು ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
3: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜ್ ಅಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
2: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
3: ತುಂಬಾ ಮುಖ್ಯ.
2: ಓಕೆ, ಇನ್ನು ಈ ಕೋರ್ಸ್ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು. ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
3: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು,

0: ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವುದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ಮ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
1: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ.
0: ಹೌದು, ಚಳಿ ಟೈಮಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡತ್ತೆ.
1: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ, ಅವರಿಗೆ ಏನು ಹೇಳ್ತೀರಾ?
0: ಇದು ತುಂಬಾ ಮುಖ್ಯವಾದ ವಿಷಯ, ಯಾಕೆಂದ್ರೆ ಟೆಕ್ನಾಲಜಿ ಬದಲಾಗ್ತಾ ಇದೆ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನು ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡಾಕ್ ಬ್ಯಾಂಗ್ಳೂರ್ಗೆ ಕಳಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
1: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸುತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
0: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೊಳ್ತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂ ನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
1: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ್ದು ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ, ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನು ಮೀರಿ ಹೊಸ ಕಲಿಕೆ ಅನುಭವಗಳನ್ನು ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದ್ರೆ ಸ್ಟೂಡೆಂಟ್ಸು, ಇಂಡಸ್ಟ್ರಿ, ಅಕಾಡೆಮಿಯ,

0: ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ದು ಎಲ್ಲ ಸ್ಕಿಲ್ ಸೆಟ್ ಅನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
1: ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು. ನಮಸ್ಕಾರ.
1: ಪ್ರಿಯ ಕೇಳಿದರೆ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು FM 100.6.

ಸಮಯ 7:30. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸೇವಾವಾಹಿನಿ

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಇದೀಗ ಪ್ರಕಟಣೆಗಳು. ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ಟಣ ಇವರ ಸಹಯೋಗದೊಂದಿಗೆ ಇಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಅಬ್ಬೂರು ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಈ ಉದ್ಯೋಗ ಮೇಳಕ್ಕೆ ಮೈಸೂರು, ಕೊಡಗು

ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಮತ್ತು ಆಧಾರ್ ಕಾರ್ಡ್ ಸ್ವವಿವರವುಳ್ಳ 10 ಬಯೋಡೇಟಾ ಪ್ರತಿಗಳೊಂದಿಗೆ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು ಇವರ ದೂರವಾಣಿ ಸಂಖ್ಯೆ 0821 248 9772 ಅಥವಾ ಮೊಬೈಲ್ ಸಂಖ್ಯೆ 9036356862 ಇವರನ್ನು ಸಂಪರ್ಕಿಸಬಹುದಾಗಿ ತಿಳಿಸಿದ್ದಾರೆ. ಮತ್ತೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನಲ್ಲಿ ಎಸ್ಇಪಿ 2024 ಅನ್ವಯ ಪ್ರಥಮ ವರ್ಷದ ಬಿಪಿಎ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30 ತಾರೀಖು. ಪದವಿಯು 3 ವರ್ಷ ಅವಧಿಯದಾಗಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯನ, ನೃತ್ಯ, ಭರತನಾಟ್ಯ, ನಾಟಕ ಮತ್ತು ಗಮಕ ಕಾವ್ಯವಾಚನ ವಿಷಯಗಳ ಅಧ್ಯಯನಕ್ಕೆ ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನ ಕಚೇರಿಯ ದೂರವಾಣಿ ಸಂಖ್ಯೆ 0821 241 9586 ಅಥವಾ ಮೊಬೈಲ್ ಸಂಖ್ಯೆ 9972226314 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಪ್ರಕಟಣೆ ಕೇಳಿದಿರಿ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ. 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್. ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನ

0: ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು 7% ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು ಆಮದು ಪ್ರಮಾಣವು 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ IMO ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು IMO ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮು ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ

0: ಸಂಸ್ಥೆಗಳು ಈ ಮಾನದಂಡವನ್ನು 2028 ಮಾರ್ಚ್ 31 ಪೂರೈಸಬೇಕು ಎಂದು ಆರ್ಬಿಐ ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೊ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಈಗ ವೇಳೆ 7:45:27. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮೊದಲಿಗೆ ಕೇಳಿ ಬದುಕು ಬಂಗಾರವಾಯಿತು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

0: ಜೀವನದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇನ್ನು ಮುಂದೆ ಎಸ್ಪಿಬಿ ಹಾಗೂ ಸಂಗಡಿಗರು ಹಾಡಿರುವ ಚೆಲ್ಲಿದ ರಕ್ತ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಸಂಯೋಜನೆ ಇದೆ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ

ಕಾರ್ಯಕ್ರಮದ ಕೊನೆಯದಾಗಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿರುವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ.

0: ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ.
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಇನ್ನು ಮುಂದೆ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಜನನಿ ಸುಚಿತ್ರ ಗುರುಕಿರಣ್ ಹಾಗೂ ವಿ ಹರಿಕೃಷ್ಣ ಅವರು ಹಾಡಿರುವ ಕೃಷ್ಣ ಚಿತ್ರದ ಗೀತೆ

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.

0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 570020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ.

ಇನ್ನು ಮುಂದೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ಸಾಹಿತ್ಯ ರಚನೆಗೆ ಧ್ವನಿಯಾಗಿರುವ ಬೇಬಿ ರೇಖಾ ಹಾಗೂ ಸಂಗಡಿಗರು ಹಾಡಿರುವ ಚಿನ್ನಾರಿ ಮುತ್ತ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಸಿ ಅಶ್ವಥ್.

0: ಶಾರದಾ, ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
0: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
2: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೇವಾನೇ.
1: ಮರೆಯದೇ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
5: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
6: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
5: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
7: ಸರ್, 2 ಲಕ್ಷ ಏನಾಯ್ತಪ್ಪ?
6: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
6: ಕಟ್ ಮಾಡಿದ್ರು.
7: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
6: ಫ್ರಾಡ್?
7: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
5: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಇದೊಂದು ಪ್ರಕಟಣೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆ 2.0 ಅಡಿಯಲ್ಲಿ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತ ಸಮೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇದೇ ತಿಂಗಳ 30ನೇ ತಾರೀಕಿನವರೆಗೆ ಕಾಲಾವಕಾಶ ನೀಡಲಾಗಿದೆ. ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನ ರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ಈ ಎಲ್ಲ ದಾಖಲೆಗಳೊಂದಿಗೆ pmay.urban.gov.in ಈ ವೆಬ್ಸೈಟ್ನಲ್ಲಿ ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಇದೇ ತಿಂಗಳ 30ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಈ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಇನ್ನು ಮುಂದೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿಯವರು ಹಾಡಿರುವ ಸಿಪಾಯಿ ಚಿತ್ರದ ಗೀತೆ

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ,
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಇದೊಂದು ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ, ಇದು ವೆಲ್ಡರ್ ವೃತ್ತಿಗೆ ಮಾತ್ರ, ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲೇ ಆಫ್ಲೈನ್ ಮೂಲಕ ಆಗಸ್ಟ್ ತಿಂಗಳ 31ರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಆಗಸ್ಟ್ 31ರವರೆಗೆ ಪ್ರವೇಶಕ್ಕಾಗಿಯೂ ಅವಕಾಶವಿದ್ದು, ಅರ್ಹ ಅಭ್ಯರ್ಥಿಗಳು ಅರ್ಜಿ ಜೊತೆ ಈಗ ಹೇಳುವ ದಾಖಲಾತಿಯೊಂದಿಗೆ ಖುದ್ದಾಗಿ ಸಲ್ಲಿಸಬಹುದಾಗಿದೆ. ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 2 ಜೆರಾಕ್ಸ್ ಪ್ರತಿಯೊಂದಿಗೆ, 5 ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರ, ಬಿಇಒ ಸಹಿಯೊಂದಿಗೆ ಹಾಗೂ 2 ಜೆರಾಕ್ಸ್ ಪ್ರತಿಯೊಂದಿಗೆ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ ಭಾವಚಿತ್ರ 3, ಮೂಲ ವರ್ಗಾವಣೆ ಪ್ರಮಾಣಪತ್ರ ಟಿಸಿ, ಪ್ರವೇಶ ಶುಲ್ಕ 1,200 ರೂಪಾಯಿ ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿ. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿಗೆ ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆ 0821-2498-456 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ವೆಲ್ಡರ್ ವೃತ್ತಿಗೆ 8ನೇ ತರಗತಿ ಪಾಸಾದ, 10ನೇ ತರಗತಿ ಫೇಲಾದ ಅಭ್ಯರ್ಥಿಗಳಿಗೆ ಅವಕಾಶವಿರುತ್ತದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಇದೊಂದು ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ

ಇನ್ನು ಮುಂದೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತಕ್ಕೆ ಧ್ವನಿಯಾಗಿರುವ ಸೋನು ನಿಗಮ್ ಅವರ ಪಂಚರಂಗಿ ಚಿತ್ರದ ಗೀತೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
2: ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೇ ಮದುವೆ ಹೆಣ್ಣು ಹಾಕಿರೋ ಒಡವೆ, ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೇ ಹಾಕಿರೋ ಬಂಗಾರದಿಂದ.
1: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
3: ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಸಂಭ್ರಮ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖಾ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಿಕೇಶಿ ರಸ್ತೆ, ತಿಲಕ್ನಗರ, ಮೈಸೂರು ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಕಚೇರಿ ಪುಲಿಕೇಶಿ ರಸ್ತೆ, ತಿಲಕ್ನಗರ, ಮೈಸೂರು ಇಲ್ಲಿಗೆ ಭೇಟಿ ನೀಡಬಹುದು ಅಥವಾ ದೂರವಾಣಿ ಸಂಖ್ಯೆ 0821 ಸೇರಿಸಿ 249011 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯೊಂದನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬಹದ್ದೂರ್ ಚಿತ್ರದ ಗೀತೆ. ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ, ಗಾಯಕರು ಸಂತೋಷ್ ವೆಂಕಿ ಹಾಗೂ ಅಪೂರ್ವ ಶ್ರೀಧರ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕೇಳುಗರೆ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಮೊದಲಿಗೆ ವಿಧವೆಯರು ಎದುರಿಸುವ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಇಂದಿರಾ ಆರ್ ಅವರೊಂದಿಗೆ ಮಾತುಕತೆ, ನಂತರ ವಿಧವೆಯರ ಪರವಾಗಿ ಇರುವ ಕಾನೂನುಗಳ ಕುರಿತು ಮೈಸೂರಿನ ವಕೀಲರಾದ ಎಂಎನ್ ಸುಮನ ಅವರೊಂದಿಗೆ ಮಾಹಿತಿ ಕೇಳಬಹುದು. ಪ್ರಸ್ತುತಿ ಸಹನ.

ಸಮಯ 9:27 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆಯ ಉಲ್ಟಾ ಪಲ್ಟಾ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಕೇಳುಗರೆ, ಇದೊಂದು ಪ್ರಕಟಣೆ. ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುವುದು. ಕಂಪ್ಯೂಟರ್ ಟ್ಯಾಲಿ ಇವತ್ತಿನಿಂದ ಆರಂಭವಾಗಿ ಜುಲೈ 31ರವರೆಗೆ 38 ದಿನಗಳು. ಮೊಬೈಲ್ ರಿಪೇರಿ ಹಾಗೂ ಸರ್ವಿಸ್ ಜುಲೈ ತಿಂಗಳ 6ನೇ ತಾರೀಖಿನಿಂದ ಆಗಸ್ಟ್ ತಿಂಗಳ 6ನೇ ತಾರೀಖಿನವರೆಗೆ 31 ದಿನಗಳು ನಡೆಯಲಿದೆ.

ಆಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆಗಳು, ದೂರವಾಣಿ ಸಂಖ್ಯೆ 0821 251 9663 ಅಥವಾ ಮೊಬೈಲ್ ಸಂಖ್ಯೆ 9844013948. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9844013948. ಈ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ರೂಟ್ಸೆಟ್ ಸಂಸ್ಥೆಯ ಇದೊಂದು ಪ್ರಕಟಣೆಯನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಲಕ್ಕಿ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಅರ್ಜುನ್ ಜನ್ಯ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್.

ಗಜಪತಿ ಗರ್ವಭಂಗ ಚಿತ್ರದ ಗೀತೆ ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು. ಸಾಹಿತ್ಯ ಶ್ರೀರಂಗ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಇನ್ನು ಮುಂದೆ ವೀರ ಮದಕರಿ ಚಿತ್ರದ ಗೀತೆ, ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ಅಜಯ್ ವಾರಿಯರ್, ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ MM ಕೀರ್ವಾಣಿ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡ.
0: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
2: ಕಾರ್ಯಕ್ರಮದ ಕೊನೆಯದಾಗಿ ಉಪೇಂದ್ರ ಚಿತ್ರದ ಗೀತೆ ಹಾಡಿದ್ದಾರೆ ಪ್ರತಿಮಾ ರಾವ್. ಸಾಹಿತ್ಯ ಉಪೇಂದ್ರ, ಸಂಗೀತ ಸಂಯೋಜನೆ ಗುರುಕಿರಣ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣ,

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು. ಕೃಷಿ ಬೆಳಕು
0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.

0: ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದುವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೆ ಹಾಕಿರೋ ಬಂಗಾರದಿಂದ.
1: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ,
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 10 ಗಂಟೆ. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಂತಕುಮಾರ್ ದಾಸ್ ಅವರ ಸಿತಾರ್ವಾದನ ಹಾಗೂ ಗೀತಾ ಶ್ಯಾಮ ಪ್ರಕಾಶ್ ಅವರ ವೀಣಾವಾದನದ ಜುಗಲ್ಬಂದಿ ಪ್ರಸಾರವಾಗಲಿದೆ. ಇವರೊಂದಿಗೆ ಕೀಬೋರ್ಡ್ನಲ್ಲಿ ಸಹಕರಿಸಿದ್ದಾರೆ ಅಮಿತ್ ಆನಂದ್. ಕೇಳಿ ರಾಗ್ಯಮನ್ ರಾಗ ಕಲ್ಯಾಣಿ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಂತಕುಮಾರ್ ದಾಸ್ ಅವರ ಸಿತಾರ್ವಾದನ ಹಾಗೂ ಗೀತಾ ಶ್ಯಾಮ ಪ್ರಕಾಶ್ ಅವರ ವೀಣಾವಾದನದ ಜುಗಲ್ಬಂದಿ ಆಲಿಸಿದಿರಿ. ಇವರೊಂದಿಗೆ ಕೀಬೋರ್ಡ್ನಲ್ಲಿ ಸಹಕಾರ ನೀಡಿದವರು ಅಮಿತ್ ಆನಂದ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:31:18 ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಮ್ ಹೇ ರಹಿ ಪ್ಯಾರ್ ಕೆ ಚಿತ್ರದ ಗೀತೆ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 11:10. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಿಮ್ಮೊಂದಿಗೆ ನಾನು ಆಹಿರಿ ಪುಟ್ಟಿ.

ಕಾರ್ಯಕ್ರಮದ ಮೊದಲಿಗೆ ಜೇಮ್ಸ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸಂಜಿತ್ ಹೆಗಡೆ, ಅದಿತಿ ಸಾಗರ್ ಹಾಗೂ ಚರಣ್ ರಾಜ್. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್.

0: ಕೇಳುಗರೇ ನಮಸ್ಕಾರ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೆ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಆಹಿರಿ, ಮೊದಲ ಕರೆಯ ನಿರೀಕ್ಷೆಯಲ್ಲಿದ್ದೀವಿ, ಕರೆ ಕೂಡ ಬರ್ತಾ ಇದೆ. ಕರೆ ಸ್ವೀಕಾರ ಮಾಡೋಣ.
1: ಖಂಡಿತ ಮಾಡೋಣ,
0: ಕೊಡಿ. ಹಲೋ ಹಲೋ
2: ಹಲೋ ಸರ್,
0: ನಮಸ್ಕಾರ. ಯಾರು, ಎಲ್ಲಿಂದ?
2: ಬಿಳಿಕೆರೆಯಿಂದ ಚಿನ್ನಣ್ಣ ಸರ್.
0: ಓಕೆ ಚಿನ್ನಣ್ಣ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಯಾವ ಕಾರ್ಯಕ್ರಮ ಕೇಳಿದ್ರಿ?
2: ಕೃಷಿ ರಂಗ, ರೈತರ ಸಲಹೆ, ಆರೋಗ್ಯ ಭಾಗ್ಯ, ಹಳ್ಳಿ ಸೊಗಳು, ಎಲ್ಲ ಕೇಳಿದೆ. ಬೇಡ ಸರ್, ನಮಸ್ತೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಸರ್.
0: ಓಕೆ ಚಿನ್ನಣ್ಣ ಅವರೇ, ನಮಸ್ಕಾರ. ಮುಂದಿನ ಕರೆ. ಹಲೋ
3: ಹಲೋ,
0: ನಮಸ್ಕಾರ.
3: ನಮಸ್ಕಾರ ಸರ್,
0: ಹೇಳಿ, ಯಾರು, ಎಲ್ಲಿಂದ?
3: ವಿಜಯ್ ಕೌಶಿಕ್ ಸರ್.
0: ವಿಜಯ್ ಕೌಶಿಕ್ ಅವರೇ, ಹೇಳಿ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
3: ನಿನ್ನೆ ಒಂದು ಹೊಸ ಕಾರ್ಯಕ್ರಮ ಶುರು ಆಯ್ತಲ್ಲ ಸರ್.
0: ಯಾವ್ದು ಹೇಳಿ?
3: ಬೆಳಿಗ್ಗೆ 11 ಗಂಟೆಗೆ.
0: ಏನ್ ಹೆಸರು?
3: ವರ್ತಮಾನದ ವೃತ್ತಾಂತ ಅಂತ.
0: ವರ್ತಮಾನ
3: ಅದು ಒಂಥರ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಅಂದ್ರೆ ಇನ್ನೂ ಅದು ಹೋಗ್ತಾ ಹೋಗ್ತಾ ಇನ್ನೂ ಅದ್ರ ಇದು ಎಷ್ಟು ಚೆನ್ನಾಗಿದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ.
0: ಖಂಡಿತವಾಗ್ಲು.
3: ಅಂದ್ರೆ ಆದ್ರೆ ನಮ್ಗೆ ಬೇಜಾರು ಅಂದ್ರೆ, ನಮ್ಗೆ ಸಾರ್ವಜನಿಕರಿಗೆ ನಾವು ಕರೆ ಮಾಡಿ ಮಾತಾಡಕ್ಕಾಗದೆ ಇರಾಗ ಹೋಗಿ ಮಾಡ್ತೀವಿ. ಅದೇ ಕಷ್ಟ ನಮ್ಗೆ.
0: ಸಾರ್ವಜನಿಕರಿಗೆ
3: ನಮಗ್ ಮಾತಾಡಕ್ಕೆ ಇದಿಲ್ಲ, ಕೇಳುವರಿಗೆ
0: ಅಂದ್ರೆ ಅರ್ಥ ಆಗಿಲ್ಲ.
3: ನಾವು ಫೋನ್ ಮಾಡಿ ನಮ್ಮ ಅಭಿಪ್ರಾಯ ತಿಳಿಸ್ಕೊಬೇಕಂದ್ರೆ ನೀವು ಬರೀ ವ್ಯಾಟ್ಸಾಪ್ ಮಾಡಿದಿರಿ, ವ್ಯಾಟ್ಸಾಪ್ ಎಲ್ಲರ ತರನು ಇರೋದಿಲ್ಲ.
0: ಯಾವ್ದಕ್ಕೆ? ಆ ಕಾರ್ಯಕ್ರಮದಲ್ಲ.
3: ಹೌದು ಸರ್, ಎಲ್ಲಾ ಕಾರ್ಯಕ್ರಮದಲ್ಲೂ ಹೇಳಿದ್ದೆ ನಾನು.
0: ಇಲ್ಲ ಇಲ್ಲ, ಏನಂದ್ರೆ ಈಗ
3: ಗೇಮ್ ಶೋ ಒಂದು ಬಿಟ್ಬಿಟ್ಟು ಕಾಮನ್ ಬಿಲ್ಲುದಾಗಲಿ ಪ್ರತಿಯೊಂದು ಮಾಡ್ಬೇಕು ಅಂದ್ರೆ ಬರೀ ವ್ಯಾಟ್ಸಾಪ್ ಅಲ್ಲಿ ಮಾತ್ರ ಸಂದೇಶ ಕಳಿಸ್ಬೇಕು ಅಂತ ಆಗ್ಬಿಟ್ಟಿದೆ. ಅದು ಎಲ್ಲ ಫೋನಲ್ಲೂ ಫೋನ್ಗಳಲ್ಲಿ.
0: ವಿಜಯ ಕೌಶಿಕ್ ಅವರೇ,
3: ಹೇಳಿ ಸರ್.
0: ಈಗ ಆ ಕಾರ್ಯಕ್ರಮದ ರೂಪನೇ ಆಗಿದೆ, ಆಯ್ತಾ? ಆ ರೂಪ ಆಗಿರೋದ್ರಿಂದನೇ ಕೂಡ ನಿಮಗೆ ವಾಟ್ಸಪ್ ಸಂದೇಶಕ್ಕೆ ಅವಕಾಶ ಮಾತ್ರ ಕೊಟ್ಟಿದ್ದಾರೆ. ಯಾಕೆಂದ್ರೆ ರಿಸೋರ್ಸ್ ಪರ್ಸನ್ನ ಮಾತಾಡಿಸುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅದಕ್ಕೆ ಮಾತ್ರ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಆ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳಿಕ್ಕೆ ಈಗ ಹೆಂಗೆ ಪ್ರತಿ ಬುಧವಾರ ಪತ್ರೋತ್ತರದಲ್ಲಿ ಮತ್ತೆ ಕರೆ ಮಾಡಿ ತಾವು
3: ಆದ್ರೆ ನಾವು ಡೈರೆಕ್ಟ್ ಆಗಿ ಮಾತಾಡಿ ನಾವು ಅಲ್ಲಿ ಸರ್ ನಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಒಂದು ಆಸೆ ಇರುತ್ತೆ.
0: ಅಲ್ಲಪ್ಪ, ಆ ವಿಚಾರನ ಇಲ್ಲೇ ಹೇಳಿ. ಏನ್ ವಿಚಾರ
3: ಡೈರೆಕ್ಟ್ ಕಾರ್ಯಕ್ರಮ ಅಲ್ವಲ್ಲ ಈಗ?
0: ಈಗ ಡೈರೆಕ್ಟ್ ಕಾರ್ಯಕ್ರಮದಲ್ಲಿ ಕೂಡ ನಿಮಗೆ ಅದು ತಿಂಗಳಿಗೋ 2 ತಿಂಗಳಿಗೋ ಅಂತ ಆದಾಗ ನಿಮಗೆ ಆ ಕಾರ್ಯಕ್ರಮದ ಅನಿಸಿಕೆಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಈಗ ಆ ಕಾರ್ಯಕ್ರಮದ ರೂಪ ಇರುವಂತದ್ದೇನೆ ಈಗ ಒಂದು ನಿನ್ನೆ ಇಟ್ಕೊಂಡಂತ ಟಾಪಿಕ್ ಆ ವಿಚಾರವನ್ನ ರಿಸೋರ್ಸ್ ಪರ್ಸನ್ ಜೊತೆ ಮಾತಾಡ್ಲಿಕ್ಕೆ ಅಲ್ವಾ?
3: ಕಾಮನ್ ಬಿಲ್ಲು ಹಾಗೇನೆ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳಕ್ಕೆ ನಮ್ಗೆ ಆಗದೇ ಇಲ್ಲ. ಒಂದೆರಡು ಸರಿ ಅದ್ರ ಬಗ್ಗೆ ಪತ್ರ ಬರೆದೆ ನಾನು, ಅದು ಯಾಕೋ ಸ್ವೀಕೃತವಾಗ್ಲಿಲ್ಲ ಅಂತ ಕಾಣುತ್ತೆ.
0: ಈಗ ಹೇಳ್ತಾ ಇದ್ರಲ್ಲ.
3: ಪೋಸ್ಟ್
0: ಕಾರ್ಡ್ ಅಲ್ಲ, ನೋಡೋಣ. ತುಂಬಾ ದಿನ ಆಯ್ತಾ ಬರ್ದು?
3: ಅದೇ ಈಗ ಒಂದು 2 ತಿಂಗಳಾಗಿರ್ಬೋದು ಸರ್.
0: ಓಕೆ, 2 ತಿಂಗಳಾಗಿದೆ. ಸರಿ ಸರಿ, ನಾನು ಗಮನಿಸ್ತೀನಿ. ಯಾಕೆಂದರೆ ಎಲ್ಲ ಪತ್ರಗಳನ್ನು ಓದುವಂತಹ ಆಸಕ್ತಿ ನಮಗೆ ಬಹಳ ಇದೆ. ಯಾಕೆಂತಂದ್ರೆ ಇವತ್ತು ಕೂಡ ಬಹಳಷ್ಟು ಪತ್ರಗಳು ಬಂದಿದೆ.
3: ಸಮಯ ಅಂತ ಒಂದು ಇದೆಯಲ್ಲ ಸರ್.
0: ಖಂಡಿತವಾಗ್ಲು
3: ಆ ಸಮಯದಲ್ಲಿ ಎಷ್ಟು ಆಗ್ತದೆ ಅಷ್ಟು ನೀವು ನಿಮ್ ಕೈಲಿ ಆಗಿದ್ದು ಓದ್ತೀರಿ, ಮಾಡ್ತೀರಿ.
0: ಖಂಡಿತವಾಗ್ಲು
3: ಅದ್ರ ಮೇಲೆ ಆಗದಿದ್ರೆ ಮುಂದ ವಾರ ಓದ್ತೀರಿ.
0: ಹೌದು,
3: ಅಂದ್ರೆ ಮುಂದ ವಾರನೂ ಬರಲಿಲ್ಲ ನಾನು ಸ್ವಲ್ಪ ಬೇಜಾರು. ಪತ್ರನೇ ತಲುಪಿಲ್ಲ ಅನ್ಕೊಂಡ್ಬಿಟ್ಟೆ.
0: ನೋಡೋಣ, ತಲುಪಿದೆಯೋ ಇಲ್ಲವೋ ಅಂತ ಗೊತ್ತಾಗಿಲ್ಲ. ಆಕ್ಚುಲಿ ತಲುಪಿದ್ರೆ ಖಂಡಿತ ಓದ್ತೀವಿ, ನೋಡೋಣ, ಅದನ್ನ ಗಮನಿಸ್ತೀನಿ. ವಿಜಯ ಕೌಶಿಕ್,
3: ಚೈತ್ರವನ ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ಬಂದಿದ್ದು.
0: ಹೌದು,
3: ಅದು ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಮ್ಮ ಸೋದರ ಮಾವ ಗಮಕ ವಾಚನ ಆಗಿರೋದ್ರಿಂದ ನನಗೆ ಬಹಳ ಇಷ್ಟ. ಕವಿ ವಾಚನ ಅಂದ್ರೆ ಆಮೇಲೆ 10 ಗಂಟೆ ಸೋಮವಾರ ಸಾಯಂಕಾಲ ಬರುತ್ತಲ್ಲ ಸರ್, ರಾತ್ರಿ 10 ಗಂಟೆಗೆ ಇದು ಶ್ರೀ ವಿದ್ಯಾನಿಧಿ ಜಯಚಾಮರಾಜೇಂದ್ರ ಒಡೆಯರ್ಗಳನ್ನ ಆಧರಿಸಿದ ಕಾರ್ಯಕ್ರಮ.
0: ಹೌದು ಹೌದು ಹೌದು,
3: ಅದಂತೂ ಬಹಳ ಇದಾಗಿದೆ ಸರ್. ನಮಗೆ ಮಹಾರಾಜರು ಇಷ್ಟೊಂದು ಕವಿತೆಗಳನ್ನು ಬರ್ದಿದ್ದಾರೆ ಅನ್ನೋದೇ ನಮ್ಗೆ ಜನಗಳ ಗೊತ್ತಿಲ್ಲ ಸಾಮಾನ್ಯವಾಗಿ.
0: ಅದಕ್ಕಾಗಿ ಆ ಕಾರ್ಯಕ್ರಮ ಆಗ್ತಾ ಇರೋದಲ್ವಾ?
3: ಕಲಿಯುಗದ ಕವಿಗಳು ಸರ್.
0: ಖಂಡಿತವಾಗ್ಲು ಖಂಡಿತವಾಗ್ಲು.
3: ನಾವು ಕಥೆ ಪುರಾಣದಲ್ಲಿ ರನ್ನಾ ಪಂಪ ಇವರು ಇದಾರೆ ಅಂತ ನಾವು ಓದಿದ್ದೀವಿ. ಇವರು ಕವಿಯುಗ ಕಲಿಯುಗ ಕವಿಗಳು ಅಂದ್ರೆ ನಮ್ಮ ಮಹಾರಾಜರು ಅಂತ ಎಲ್ರಿಗೂ ಈಗ ಒಂಥರ ಏನು ಎಷ್ಟೊಂದು ಕೀರ್ತನೆಗಳು ಬರೆದಿದ್ದಾರೆ ಸರ್, ಯಾವ್ಯಾವ ತರ ಬರೆದಿದ್ದಾರೆ, ಬಹಳ ಖುಷಿಯಾಗುತ್ತೆ ಸರ್.
0: ಓಕೆ ವಿಜಯ್ ಕೌಶಿಕ್ ಅವರೇ, ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆ ಹೋಗ್ತಾ ಇದೀವಿ. ನಮಸ್ಕಾರ.
3: ಧನ್ಯವಾದಗಳು.
0: ನಮಸ್ಕಾರ. ಹಲೋ.
1: ಹಲೋ, ನಮಸ್ತೆ.
0: ನಮಸ್ಕಾರ, ಯಾರು, ಎಲ್ಲಿಂದ?
1: ನಾನು ಪಾರ್ವತಿ, ಮಂಗೆ ಚೆನ್ನೈಬೆಳಗಿಂದ ಮಾತಾಡ್ತಿರೋದು. ನಮಸ್ತೆ ಸರ್.
0: ನಮಸ್ಕಾರ ಪಾರ್ವತಿ ಅವರೇ, ಹೇಳಿ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
1: ಇದು 15ನೇ ತಾರೀಕು ಪ್ರಸಾರ ಆದ ವನಿತಾ ವಿಹಾರದಲ್ಲಿ ಸರ್, ಹೆಣ್ಮಕ್ಳ ಬಗ್ಗೆ ಬಹಳ ಚೆನ್ನಾಗಿ ರೇಣುಕಮ್ಮ ಅಂತ ಹೇಳವರು ಅವ್ರನ್ನ ಸಂದರ್ಶನ ಮಾಡಿದ್ರು, ಎ ಕೆ ಶಿವಕುಮಾರ್ ಅಂತೇಳಿ, ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್.
0: ಭದ್ರಾವತಿ ಕೇಂದ್ರದ? ಭದ್ರಾವತಿ ಕೇಂದ್ರದ.
1: ಹೌದು ಸರ್, ಬಾರಿ ಚೆನ್ನಾಗಿತ್ತು ಸರ್ ಅವತ್ತಂತೂ. ಅದ್ರ ಮುಂದೆ ಬಂದಂತ ಒಂದೊಂದು ವಿಷಯನು ಭಾವಗೀತೆ ಜಾನಪದ ಗೀತೆದಲ್ಲೂ ಮಾತಾಡಿದ್ರು ಅವರು. ತೆರೆ ಮರೆ ಹಿಂದಿನ ನಿಜವಾದ್ರು ದೇವತೆ ಅಂದ್ರೆ ಸರ್, ಅಷ್ಟು ಚೆನ್ನಾಗಿತ್ತು ಆ ಪ್ರೋಗ್ರಾಮ್ ಅವ್ರು ಕೇಳಿದಾಗ. ಆಮೇಲೆ ಮೊನ್ನೆ 27ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಪ್ರಸಾರ ಆದ ಪುಟ್ಟರಾಜ ಗವಾಯಿ ಅವ್ರ ಮಾತು ಸಂದರ್ಶನ ತುಂಬಾ ಚೆನ್ನಾಗಿ ಮೂಡ್ಬಂತು ಸರ್.
0: ನೆನಪಿನಂಗಳ.
1: ನೆನಪಿನ ಅಂಗಳದಲ್ಲಿ ಅವ್ರು 8ನೇ ವಯಸ್ಸಲ್ಲಿನೇ ಎಲ್ಲಾನು ತ್ಯಾಗ ಮಾಡಿ ಅವರು ಕಲ್ತು ಸಂಸ್ಕೃತ ಸಾಹಿತ್ಯ ಗ್ರಂಥಗಳ ಅಭ್ಯಾಸ ನಿರಂತರವಾದ 75 ವರ್ಷ ನಿಸ್ವಾರ್ಥ ಸೇವೆನ ಸಲ್ಸಿರೋದು ನಿಜವಾಗ್ಲು ಕೇಳುಗಾರಿಗೆಲ್ಲ ಕಲಿಯವ್ರಿಗೂ ಒಂದದು ಸ್ಫೂರ್ತಿದಾಯಕ. ಆಮೇಲೆ ನಿನ್ನೆ ಸಂಗೀತ ಕಾರ್ಯಕ್ರಮ ಸಹನ ಮತ್ತೆ ಇವರು ಎಂತಪ್ಪ ಅವ್ರ ಹೆಸರು ಸಂದರ್ಶನ ಮಾಡುದ್ ಅವರು ಸಂಗೀತದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿನ್ನೆ ಸಹನ ಮತ್ತೆ ತೇಜಸ್ವಿನಿ ಸೂರ್ಯ ತೇಜಸ್ವಿನಿ ಗಿರೀಶ್ ಅವರು. ಅದು ಚೆನ್ನಾಗಿತ್ತು ಸರ್ ಪ್ರೋಗ್ರಾಮ್. ಅದು 1/2 ಗಂಟೆ ಸಂಗೀತದ ಬಗ್ಗೆನೆ ಮಾತಾಡಿದ್ರು ಸರ್ ನಿನ್ನೆ. ಅದೊಂದ್ ಚೂರ್ ನಾನು ಬರ್ದಿರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್
0: ನಿನ್ನೆ.
1: ಮೊನ್ನೆ ಸರಿ ತುಂಬಾ ಚೆನ್ನಾಗಿ ಮೂಡ್ ಬಂತು. ಆಮೇಲೆ ಗೇಮ್ ಶೋ ಅಲ್ಲೂ ಈ ವಾರ ಸಂಗೀತದ ಬಗ್ಗೆನೆ ತಗೊಂಡು ನಮ್ಗೆ ಮಾಹಿತಿ ಕೊಟ್ರಲ್ಲ, ನನ್ಗಂತದ್ದು ತುಂಬಾ ಇಷ್ಟವಾಗಿತ್ತು ಈ ವಾರದ್ದು. ಸಂಗೀತದ ಪರಿಕರಗಳ ಬಗ್ಗೆ ತಿಳಿಸಿದ್ದು, ಅದ್ರ ಸೌಂಡ್ ಇಂದ ನಮ್ಗೆ ಪ್ರಶ್ನೆ ಕೇಳಿದ್ದು. ಹಾಗೆ ನಿನ್ನೆ ಬಂದಂತ ವರ್ತಮಾನ ವೃತ್ತಾಂತ ಹೊಸ ಕಾರ್ಯಕ್ರಮ, ಅದನ್ನು ಸಹ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಮಾಹಿತಿ ಎಲ್ಲ ತುಂಬಾ ಸಂದರ್ಶನದಲ್ಲಿ ಚೆನ್ನಾಗಿ ಮೂಡ್ ಬಂತು. ಈಗ ನಾವು ಒಂದು ಫೋಟೋ ನೋಡ್ಬಿಟ್ಟು ಏನಂತೀವೋ ಇಷ್ಟೇನ ಅಂತ ಅನ್ಕೋತೀವಿ, ಆದ್ರೆ ನನ್ ತಂಗಿನೂ ಒಂದು ಇದು ಕೊಟ್ಟಿದ್ಲು ಸರ್, ಒಂದು ಪಕ್ಷಿದು ಫೋಟೋ ತೆಗಿಬೇಕಂದ್ರೆ ಬೆಳಿಗ್ಗೆ ಹೋಗಿ ಕ್ಯಾಮ್ರಾ ಹಾಕೊಂಡು ಅಲ್ಲಿ ಕೂತ್ಕೊಳ್ಳೋದೆ ನಿಂತ್ಕೊಳ್ಳೋದೆ ಮಲಗಿರ್ತೀವಿ ಫೋಟೋ ತೆಗಿಯಕ್ಕೆ ಸೌಂಡ್ ಆಗದಂಗೆ ಅಂತೆಲ್ಲ ಹೇಳ್ತಿದ್ರು. ಅದನ್ನ ನಿನ್ನೆ ನನ್ಗೆ ನೆನ್ಪಾಯ್ತು ಸರ್, ಇಷ್ಟು ಕಷ್ಟ ಇದೆ ಒಂದು ಪ್ರಾಣಿ ಪಕ್ಷಿದು ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ, ಅದನ್ನ ಅವ್ರನ್ನ ಮತ್ತೆ ಅವ್ರನ್ನ ಸಂದರ್ಶನ ರೂಪದಲ್ಲಿ ನಮ್ಗೆ ತಲುಪಿಸ್ತಿದ್ದೀರಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ ಅಂತ ಅನ್ನಿಸ್ತು ಸರ್ ನಿನ್ನೆ.
0: ಓಕೆ ಪಾರ್ವತಿ ಅವರೇ, ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಕೇಳ್ತಾರೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ನಮಸ್ತೆ.
0: ಓಕೆ, ಈಗ ಪತ್ರಗಳನ್ನು ಓದುವಂತಹ ಸಮಯ. ಆಹಿರಿ ಅವರ ಹತ್ರ ಕೆಲವೊಂದು ಪತ್ರಗಳಿದ್ದಾವೆ. ಆಹಿರಿ, ಯಾರೆಲ್ಲ ಪತ್ರ ಬರೆದಿದ್ದಾರೆ ಓದ್ತೀರಾ?
4: ಅಶ್ವಿನಿ ಡಿ, ಸಿದ್ದಯ್ಯನ ಹುಂಡಿ, ಕೂಗಲೂರು ಪೋಸ್ಟ್, ನಂಜನಗೂಡು ತಾಲೂಕಿನಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ. ನನ್ನ ಆಪ್ತ ಗೆಳತಿ, ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದಿನಾಂಕ 7/6/26 ಭಾನುವಾರ ಮಧ್ಯಾಹ್ನ ಪ್ರಸಾರವಾದ ನಕ್ಷತ್ರ ಲೋಕ ಕಾರ್ಯಕ್ರಮದಲ್ಲಿ ಮಂಡ್ಯ ರಮೇಶ್ ಅವರ ಜೊತೆ ಆತ್ಮೀಯ ಮಾತುಕತೆ ತುಂಬ ಅದ್ಭುತವಾಗಿತ್ತು. ಅವರು ತಮಗಾದ ನಾಟಕ ರಂಗದ ಹಾಗೂ ಸಿನಿಮಾ ರಂಗದ ಅನುಭವಗಳನ್ನು ತುಂಬ ಚೆನ್ನಾಗಿ ಹಂಚಿಕೊಂಡರು, ಒಳ್ಳೆಯ ಉತ್ತಮ ವಿಷಯಗಳನ್ನು ತಿಳಿಸಿದರು. ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಜಿ ಶಾಂತಕುಮಾರ್ ರವರಿಗೆ ಹಾಗೂ ಶ್ರೀಮಾನ್ ರವರಿಗೆ ಹಾಗೂ ಭಾಗವಹಿಸಿದ ಮಂಡ್ಯ ರಮೇಶ್ ರವರಿಗೆ ನನ್ನ ಧನ್ಯವಾದಗಳು. ದಿನಾಂಕ 4/6 ಗುರುವಾರ ಸಂಜೆ 6:10 ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಹರ್ನಿಯಾ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟ ಡಾಕ್ಟರ್ ಕುಲ್ದೀಪ್ ರವರಿಗೆ ನನ್ನ ನಮನಗಳು. ದಿನಾಂಕ 6/6 ಶನಿವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ಮಹಾಕಲ್ಯಾಣ ನಾಟಕ ಉತ್ತಮವಾಗಿ ಪ್ರಸಾರವಾಯಿತು ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮ ಸಹ ನಮಗೆ ಉತ್ತಮ ಆರೋಗ್ಯದ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಹಾಗೂ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಪ್ರಸಾರವಾಗುತ್ತಿರುವ ಕೆನ್ನಾಯಿಯ ಜಾಡಿನಲ್ಲಿ ಕಾದಂಬರಿ ಪ್ರತಿ ವಾರ ಒಂದೊಂದು ವಿಷಯವನ್ನು ತಿಳಿಸುತ್ತಾ ಹೊಸ ಹೊಸ ತಿರುವನ್ನು ಪಡೆದುಕೊಳ್ಳುತ್ತಿದೆ. ಕಳೆದ ವಾರ ಅಂದರೆ 7/6/26 ಪ್ರಸಾರವಾದ ಹುಲಿಯ ಜಾಡಿನಲ್ಲಿ ತುಂಬ ಕುತೂಹಲವನ್ನು ಕೆರಳಿಸಿತು. ಇದು ಒಂದು ಕಾಡಿನ ಬಗ್ಗೆ ತಿಳಿದುಕೊಳ್ಳುವ ಕಥಾವಸ್ತುವಾಗಿ ಅಲ್ಲಿ ನಡೆಯುವ ಪ್ರಾಣಿಗಳ ಚಲನವಲನಗಳು ಅವುಗಳ ಬಗ್ಗೆ ಒಂದಷ್ಟು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಈ ಕಾದಂಬರಿ ಸಹಾಯವಾಗಿದೆ. ಜಿ ಶಾಂತಕುಮಾರ್ ಅವರು ಅಷ್ಟೇ ಚೆನ್ನಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಇವರಿಗೆ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ಮುಂದೆ ಒಂದು ಬೇಡಿಕೆ ಏನೆಂದರೆ, ಜೀವನ್ಮುಖಿ ನಾಟಕವನ್ನು ಮತ್ತೊಮ್ಮೆ ಮರುಪ್ರಸಾರ ಮಾಡಿದರೆ ಚೆನ್ನಾಗಿರುತ್ತದೆ. ಇದು ತುಂಬ ಮನಮುಟ್ಟುವಂತಿದೆ, ಇದು ಒಂದು ಅದ್ಭುತ ನಾಟಕವಾಗಿದೆ ಎಂದು ಅವರು ಹೇಳ್ತಾರೆ.
0: ಓಕೆ, ಜೀವನ್ಮುಖಿ ನಾಟಕ ಎರಡು ಬಾರಿ ಪ್ರಸಾರ ಆಯಿತು ಅಂತ ಅನ್ಕೋತೀನಿ. ವನಿತಾ ವಿಹಾರದಲ್ಲೂ ಕೂಡ ಪ್ರಸಾರ ಆಯಿತು ಅಂತ ಭಾವಿಸ್ತೀನಿ, ಇಲ್ಲ ಅಂದರೆ ಈ ವಾರ ಪ್ರಸಾರ ಆಗುತ್ತೆ. ರಾಜ್ಯವ್ಯಾಪಿ ಜಾಲದಲ್ಲಿ ಕೇಳಬಹುದು ಅಶ್ವಿನಿ ಅವರಲ್ಲ.
4: ಹೌದು
0: ಅಶ್ವಿನಿ ಅವರೇ. ಓಕೆ, ಇದೇ ರೀತಿ ಕೇಳ್ತಾ ಇರಿ, ಹೊಸ ಹೊಸ ನಾಟಕಗಳು ಬರುತ್ತೆ ಅಂತ ಹೇಳ್ತೀನಿ. ಓಕೆ, ಮುಂದಿನ ಪತ್ರ.
4: ಎಸ್ ಮನೋರಮಾ ಅವರು ನಮಗೆ ಎರಡು ಪತ್ರಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಇಂದು ಅದ್ಭುತ ದಿನಾಂಕ 26/2026, 20+6 26, ನಾಳೆ 21/6/2026 ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಎಲ್ಲರೂ ಯೋಗಾಭ್ಯಾಸ ಮಾಡಿರಿ, ಆರೋಗ್ಯವಂತರಾಗಿರಿ. ಯೋಗ ಮಾಡುವುದಕ್ಕೂ ಯೋಗ ಇರಬೇಕು. ನಿಲಯದ ನಿರ್ದೇಶಕರಿಗೂ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಶುಭವಾಗಲಿ, ಭಗವಂತನ ಕೃಪೆ ಇರಲಿ. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರುತ್ತಿವೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮಲ್ಲಿರುವ ಐಕ್ಯತಾ ಭಾವನೆ ಎಲ್ಲರ ಮನಸ್ಸಿಗೂ ತಲುಪಲಿ ಎಂದು ಹೇಳ್ತಾರೆ. ಅವರದೇ ಮತ್ತೊಂದು ಕಾಗದ ಇದೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೈಸೂರು ಆಕಾಶವಾಣಿಯ ನಿರ್ದೇಶಕರಿಗೂ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಶುಭವಾಗಲಿ, ಭಗವಂತನ ಕೃಪೆ ಇರಲಿ. ವಿಷಯ: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಋತುಮಾನ ಸಂಬಂಧ. ಆಹಾ, ಎಷ್ಟು ಅದ್ಭುತವಾಗಿದೆ ಈ ಹೆಸರು. ಈ ಕಾರ್ಯಕ್ರಮವು ಬಹಳ ಚೆನ್ನಾಗಿ ಮೂಡಿಬಂತು, ಆಹ್ಲಾದಕರವಾಗಿತ್ತು, ನನ್ನನ್ನು ಬೆಳಗಿನ ವಾತಾವರಣಕ್ಕೆ ಎಳೆದುಕೊಂಡು ಹೋಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಪ್ರತಿಯೊಬ್ಬರಿಗೂ ನನ್ನ ಆತ್ಮೀಯ ಹೃತ್ಪೂರ್ವಕ ವಂದನೆಗಳು.
0: ಅರ್ಚನಾ ಆರ್ಯ ಅವರ ಪ್ರಸ್ತುತಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಒಂದು ಋತುಮಾನ.
4: ಹೌದು.
0: ಓಕೆ, ಈಗ ಇನ್ನೊಂದು ಪತ್ರ ಇದೆ, ನಾನು ಓದ್ಬಿಡ್ಲ?
4: ಓದಿ ಸರ್.
0: ನಿಲಯವು ನಿತ್ಯ ಪ್ರಸಾರದ ವೇಳೆಯಲ್ಲಿ ಕೆಲ ಕ್ಷಣಗಳು ಫಿಲ್ಲರ್ ಸಾಂಗ್ ಪ್ರಸಾರ ಮಾಡುವುದು ವಾಡಿಕೆ ಇದೆ. ಫಿಲ್ಲರ್ ಸಾಂಗ್ ಆಗಿ ಚಲನಚಿತ್ರ ವಾದ್ಯ ಸಂಗೀತದಲ್ಲಿ ಕೇವಲ 2-3 ಸಾಲುಗಳನ್ನು ಪ್ರಸಾರ ಮಾಡ್ತಾ ಇದ್ರಿ, ಇನ್ನು ಕೇಳಲು ಮನ ಮಿಡಿಯುತ್ತಿತ್ತು. ದಿನಾಂಕ 16/6/2026 ರಾತ್ರಿ ಮಂಗಳವಾರ 7:45 ಸಮಯದಲ್ಲಿ ವಾದ್ಯ ಸಂಗೀತದಲ್ಲಿ ಒಂದು ಚಲನಚಿತ್ರವನ್ನು ಪೂರ್ಣ ಪ್ರಸಾರ ಚಲನಚಿತ್ರ ಗೀತೆ ಅದು. ಓಕೆ, ಪೂರ್ಣ ಪ್ರಸಾರ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮುಂದಿನ ದಿನಗಳಲ್ಲೂ ಮಿಶ್ರಮಾಧುರ್ಯ ಕಾರ್ಯಕ್ರಮಗಳಲ್ಲಿ ವಾದ್ಯ ಸಂಗೀತದಲ್ಲಿ 1-2 ಚಲನಚಿತ್ರ ಗೀತೆಯನ್ನು ಆಲಿಸಲು ಕಾತರಿಸುತ್ತಿರುವೆ ಅಂತ ಹೇಳ್ತಾರೆ. ಹಿಂದೆ ತಮ್ಮ ಮನೆ ಮಗಳನ್ನು ಬೇರೆ ಊರು ಅಥವಾ ಮನೆಗೆ ಕೊಟ್ಟು ಮದುವೆ ಮಾಡುವ ಮುನ್ನ ಹುಡುಗ ಊರಿಗೆ ಹೋಗಿ ಮನೆಯ ಹಿಂದಿನ ತಿಪ್ಪೆಯನ್ನು ನೋಡಿ ಅವರ ಅಂತಸ್ತನ ಲೆಕ್ಕಾಚಾರ ಮಾಡಿ ಸಂಬಂಧ ಬೆಳೆಸುತ್ತಿದ್ದರೆಂದು ಹೇಳಲಾಗುತ್ತಿತ್ತು. ಊರಿನಲ್ಲಿ ತಿಪ್ಪೆಗಳು ಹೆಚ್ಚಾಗಿದೆ ಹಿನ್ನೆಲೆ ಈ ಊರಿಗೆ ತಿಪ್ಪಾಪುರ ಎಂಬ ಹೆಸರಿನಿಂದಲೇ ಸಂಬೋಧಿಸಲಾಗುತ್ತಿರುವುದು ಗಮನಾರ್ಹ. ದಿನಾಂಕ 26/2026 ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ ತಿಪ್ಪಾಪುರದ ಬಗ್ಗೆ ಮಾಹಿತಿ ನೀಡಲಾಯಿತು ಮತ್ತು ಪಳನಿಸ್ವಾಮಿ ಅವರು ತೆರಕಣಾಂಬಿ ಮಾಹಿತಿಯನ್ನು ವಿವರವಾಗಿ ತಿಳಿಸಿದರು. ಇದು ಡಾಕ್ಟರ್ ಮೈಸೂರು ಉಮೇಶ್ ಅವರು ನಡೆಸಿಕೊಡುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮದ ಒಂದು ತುಣುಕನ್ನು ಅದ್ರ ಬಗ್ಗೆ ಹೇಳಿದ್ದಾರೆ. ಮಾಹಿತಿಪೂರ್ಣದೊಂದಿಗೆ ನಮ್ಮೂರ ಹೆಸರು ಸಾಪ್ತಾಹಿಕ ಸರಣಿ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆ ಮತ್ತು ಉತ್ಸಾಹದಿಂದ ನಿರೂಪಿಸಿ ಪ್ರಸ್ತುತಪಡಿಸುತ್ತಿರುವ ರೂವಾರಿ ಡಾಕ್ಟರ್ ಮೈಸೂರು ಉಮೇಶ್ ಅವರಿಗೆ ಮತ್ತು 1 ವರ್ಷ ಪ್ರಸಾರ ಪೂರ್ಣಗೊಳಿಸಿ ಮುಂದೆಯೂ ನಿರೀಕ್ಷಿಸುವ ಕಾಮನಬಿಲ್ಲು ಕಾರ್ಯಕ್ರಮದ ರೂವಾರಿ ಜಿ ಎನ್ ಮಂಜುನಾಥ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸೋಮವಾರ 22/6/2026 ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗುವ ಗೇಮ್ ಶೋ ಕಾರ್ಯಕ್ರಮಕ್ಕೆ ಒಬ್ಬರೇ ಶ್ರೋತೃಗಳು ಬೇರೆ ಬೇರೆ ಹೆಸರಿನಲ್ಲಿ 4 ಬಾರಿ ಕರೆ ಮಾಡಿ ಇತರ ಶ್ರೋತೃಗಳನ್ನು ವಂಚಿಸಿದ್ದು ವಿಷಾದನೀಯ ಅಂಥೇಳಿ ಎಚ್ ಎನ್ ವಿಶ್ವನಾಥ್ ಅವರು ಬರೆದಿದ್ದಾರೆ. ವಿಶ್ವನಾಥ್ ಅವರೇ, ಇದು ನಮ್ಮ ಗಮನಕ್ಕೆ ಬಂದಿದೆ. ಒಂದೇ ಹೆಸರಿನಲ್ಲಿ ಒಂದೇ ಹೆಸರು ಅನ್ನೋದಕ್ಕಿಂತ

0: ಒಬ್ಬರೇ ಬೇರೆ ಬೇರೆ ಹೆಸರಿನಲ್ಲಿ ಕರೆ ಮಾಡ್ತಿರೋದು ಗಮನಕ್ಕೆ ಬಂದಿದೆ. ಈ ಕಾರ್ಯಕ್ರಮ ಕೇಳ್ತಾ ಇರೋರು ಕೂಡ ದಯಮಾಡಿ ಆ ತಪ್ಪನ್ನು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಕರೆ ಸಿಗೋದು ಕಷ್ಟ ಆಗುತ್ತೆ. ಇದನ್ನು ತಾವು ಗಮನಿಸಿ, ಇಲ್ಲ ಅಂದರೆ ಅವರ ಕರೆಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಕರೆ ಸ್ವೀಕಾರ ಮಾಡೋಣ.
1: ಖಂಡಿತ.
0: ಒಂದು ಕರೆ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ?
2: ವೆಂಕಟೇಶ್, ಬಿಆರ್ ಬದನಾಳ್ ಗ್ರಾಮದಿಂದ.
0: ನಮಸ್ಕಾರ ವೆಂಕಟೇಶ್ ಅವರೇ, ಹೇಳಿ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
2: ಕಾರ್ಯಕ್ರಮ ಸರ್, ಆರೋಗ್ಯ ಕಾರ್ಯಕ್ರಮ ಜೀರ್ಣಾಂಗ ವ್ಯೂಹದ ಬಗ್ಗೆ ಸೋಮವಾರ ಸಾಯಂಕಾಲ 4:30, ಭಾನುವಾರ ಅಂತ ಕಾಣಿಸುತ್ತೆ, ಸಾಯಂಕಾಲ 4:30 ಪ್ರಸಾರವಾಯ್ತು, ಅದು ಚೆನ್ನಾಗಿತ್ತು. ಮತ್ತೆ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯಿಂದ ಪ್ರಸಾರವಾದ ಕಾರ್ಯಕ್ರಮ ಮಂಗಳವಾರ.
0: ಹೌದು, ಸೋಮವಾರ.
2: ಸೋಮವಾರ ಸರ್, ಸೋಮವಾರ ಚೆನ್ನಾಗಿತ್ತು. ಮತ್ತೆ ನಿನ್ನೆ ಹೃದಯದ ತಜ್ಞರು ಮಾತಾಡಿದ್ರು, ಅಪೋಲೋ
0: ಹಾಸ್ಪಿಟಲ್,
2: ಆ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಮತ್ತೆ ನಮ್ಮ ಇವರು ಪುಟ್ರಾಜ್ ಗವಾಯಿ ಅವರ ಸಂದರ್ಶನ
0: ನೆನಪಿನಂಗಳ
2: ಚೆನ್ನಾಗಿತ್ತು. ಮತ್ತೆ ಗೇಮ್ ಶೋ ಅಂತೂ ನಂಬರ್ 1 ಆಗಿತ್ತು, ಸಂಗೀತಮಯವಾಗಿತ್ತು. ಆ ಪರಿಕರಗಳ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಸರ್. ಮತ್ತೆ ಯುವಾಣಿ ಕಾರ್ಯಕ್ರಮದಲ್ಲಿ ವಿಜ್ಞಾನ ಸೂರ್ಯನ ಬಗ್ಗೆ ತಿಳಿಸ್ಕೊಟ್ರು, ನಿಮಗಿದು ಗೊತ್ತೇ ಅಂತ.
0: ನಿಮಗಿದು ಗೊತ್ತೇ
2: ಆ ಕಾರ್ಯಕ್ರಮ. ಮತ್ತೆ ಇದು ಸಂಸ್ಕೃತ ಕಾರ್ಯಕ್ರಮ ಮಕ್ಕಳು ನಡೆಸ್ಕೊಟ್ರು, ಆ ಕಾರ್ಯಕ್ರಮ ಅದು ಚೆನ್ನಾಗಿತ್ತು. ಮತ್ತೆ ತಮಗ ಅಭಿನಂದನೆ, ಇದೇ ಕಾರ್ಯಕ್ರಮ ಸಲ್ಲಿಸ್ಬೇಕಾಗತ್ತೆ ನಿಮ್ ಸಂದರ್ಶನ ಕಾರ್ಯಕ್ರಮಗಳ ಬಗ್ಗೆ. ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಸರ್. ಮತ್ತೆ ಈಗ ಕಾರ್ಯಕ್ರಮಗಳು, ಆರೋಗ್ಯ ಕಾರ್ಯಕ್ರಮಗಳು ಒನ್ ಬೈ ಒನ್ ಸೋಮವಾರ ಮಂಗಳವಾರ ಸಾಯಂಕಾಲ ತಾವು ವೇಳೆ ಬದಲಾಯಿಸಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಿದ್ರಿ, ಬಹಳ ಧನ್ಯವಾದಗಳು ಸರ್.
0: ನಮಸ್ಕಾರ ವೆಂಕಟೇಶ್ ಅವರೇ, ಹೀಗೆ ಕೇಳ್ತೀರಿ ಕಾರ್ಯಕ್ರಮ, ಧನ್ಯವಾದ.
2: ಓಕೆ ಸರ್,
0: ಓಕೆ. ಮುಂದಿನ ಕರೆ. ಹಲೋ ಹಲೋ
3: ಹಲೋ,
0: ನಮಸ್ಕಾರ, ಯಾರು, ಎಲ್ಲಿಂದ?
3: ಸೋಮವಾರ ಬುಧವಾರ
0: ಯಾವತ್ತು? ಇವತ್ತಾ? ಇವತ್ತು ಬುಧವಾರ.
3: ಕೇಳಿದ ತಕ್ಷಣ ನನಗೇನು ಸೋಮವಾರ ಬುಧವಾರ ಗೊತ್ತಾಗ್ತಾ ಇಲ್ವಲ್ಲ ಅನ್ನಿಸ್ತು.
0: ಯಾರು, ಮಾಧವನ್ ಅವರ?
3: ಹೌದು ಸರ್, ಚೆನ್ನಾಗಿದೆ ಸರ್.
0: ನಮಸ್ಕಾರ ಮಾಧವನ್ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
3: ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ.
0: ಓಕೆ,
3: ಈಗ ನಾಳೆ ಸೋಮವಾರ ಬಾನುಲಿ ಕೃಷಿ ಮೇಳ ಅಂತ ಒಂದ್ ಸಲ ಒಂದು ಇದಿದೆ ಸರ್, ಸಬ್ಜೆಕ್ಟ್ ಇದೆ ನಂಜನಗೂಡಿನ ಮುಂದೆ.
0: ಹೌದು,
3: ಅದು ಮೋಸ್ಟ್ಲಿ ನಮ್ಮ ಕೇಳಿದವ್ರಿಗೆಲ್ಲ ಅದ್ರ ಬಗ್ಗೆ ಗೊತ್ತಿರಬಹುದು.
0: ಖಂಡಿತ ಗೊತ್ತಿದೆ,
3: ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಎಲ್ಲಾರು ಬಂದ್ರೆ ನಮ್ ಕೇಳಿದ್ರು ಎಲ್ಲಾರನ್ನು ಭೇಟಿ ಆಗ್ಬಹುದು, ಅದರಲ್ಲೂ ವಿಶೇಷವಾಗಿ ನಮ್ಮ ನಂಜನಗೂಡ್ ಮಹೇಶ್ ಅವರು ಕೇಳ್ತಾ ಇದ್ರೆ ಆಕಾಶವಾಣಿನ. ಎಲ್ಲಾರು ಅಲ್ಲಿಗೆ ಬಂದ್ರೆ ನಮ್ಮ ಮರ್ಸಮ್ಮ ಇವರೆಲ್ಲ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಅಭಿಪ್ರಾಯ ಹಂಚ್ಕೊಳ್ಬೇಕು.
0: ಈ ಕಾರ್ಯಕ್ರಮದ ಮುಖಾಂತರ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಿ?
3: ಖಂಡಿತ ಖಂಡಿತ, ಶಾಂತ್ ಕುಮಾರ್ ಸರ್ ಅಂತೂ ಬರ್ತಾ ಇದ್ರೆ
0: ಖಂಡಿತವಲ್ಲ. ಯಾಕೆಂತಂದ್ರೆ ಈ ಕೇಳುಗರ ಬಳಗ ಇದೆಯಲ್ಲ, ಆ ಬಳಗ ಎಷ್ಟು ತುಂಬಾ ಜನ ನಾವು ಕೇಳ್ತಾ ಇರ್ತೀವಿ, ಅವರ ಧ್ವನಿ ಕೇಳ್ತಿರ್ತೀವಿ, ಅವ್ರ ಪರಿಚಯ ಇರಲ್ಲ.
3: ಮೆಂಬರ್ ಆಗಿದ್ದೀನಿ ಸರ್, ಬಟ್ ಈಗ ಈ ದೂರ ಬಂದ್ಮೇಲೆ ಅವ್ರ ಏನ್ ಕಾರ್ಯಕ್ರಮ ನಡೆಸ್ತಾರೆ ಎಲ್ಲ ಗೊತ್ತಾಗತ್ತೆ, ಬಟ್ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಾ ಇಲ್ಲ. ಇದು ಭಾನುವಾರ ಒಂದ್ ನಮ್ ರೈಲ್ವೆ ಮೀಟಿಂಗ್ ಇರೋದ್ರಿಂದ, ಅವತ್ತೇ ಬಿದ್ದಿರೋದ್ರಿಂದ ಸೋಮವಾರ ನಮ್ಗೆ ಅನುಕೂಲ ಆಗೋಯ್ತು. ರೀಶೆಡ್ಯೂಲ್ ಮಾಡ್ಕೊಂಡು ನಾನು ಸೋಮವಾರ ಮಾಡ್ಕೊಂಡಿದ್ದೀನಿ. ಖಂಡಿತ ಎಲ್ಲಾರು ಬರಬೇಕು ಅಂತ ಈ ಮೂಲಕ ನಾನು
0: ಕೇಳ್ಕೊತಾಯಿದ್ದೀನಿ. ಮತ್ತೆ ಕಾರ್ಯಕ್ರಮದ ಬಗ್ಗೆ,
3: ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿದೆ. ಅದು ಹೋದ ವಾರ ಅದೇ ನಮ್ಮ ಗೇಮ್ ಶೋ, ನಾನು ಹೊರಗಡೆ ಇದ್ದೆ, ಅದರಿಂದ ಬರೀ ಮೆಸೇಜ್ ಮಾಡ್ತಾ ಇದ್ದೆ.
0: ಈಗ
3: ನಮ್ಮ ವೀಕೌ ಹೇಳಿದ್ರಲ್ಲ, ಅದು ಅದು ಸರಿ ಇಲ್ಲ. ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಅವರು ಯಾವ್ದ್ರಲ್ಲಿ ನಾವು ಮಾತಾಡಬಹುದು, ಎಲ್ಲಿ ಮಾತಾಡಬಾರ್ದು ಅನ್ನೋದು ಒಂದು ವ್ಯವಸ್ಥೆ ಇರುತ್ತೆ.
0: ಅಲ್ಲ, ಈಗ ಕೆಲವ
3: ಎಲ್ಲಾದ್ರಲ್ಲೂ ಫೋನ್ ಮಾಡಿ ಮಾತಾಡ್ತಾ ಇದ್ರೆ
0: ಅಲ್ಲ, ಕೆಲವು ಕೇಳುಗರಿಗೆ
3: ಗೊತ್ತಾಗೋದಿಲ್ಲ.
0: ಮಾಧವನ್ ಅವರು, ಕೆಲವು ಕೇಳುಗರಿಗೆ ಎಲ್ಲದ್ರಲ್ಲೂ ಮಾತಾಡ್ಬೇಕು ಅಂತ ಆಸಕ್ತಿ ಇರುತ್ತೆ, ಅವರವ್ರ ಅಭಿಪ್ರಾಯ ತೊಂದರೆ ಇಲ್ಲ, ತೊಂದರೆ ಇಲ್ಲ,
3: ಆಸಕ್ತಿ ಇರುತ್ತೆ. ಬಟ್ ಈಗ ವಾಟ್ಸಪ್ ಗೆ ಹೆಚ್ಚು ಕಮ್ಮಿ 90% ಬಂದ್ಬಿಟ್ಟಿದೆ. ಈಗ ನಮ್ಮ ನಮ್ಮಲ್ಲಿ ಇಲ್ಲ ಪಲ್ಲ ಅನ್ನೋದೆಲ್ಲ ಯಾರು ಕೇಳೋದಿಲ್ಲ. ಇದೆಲ್ಲ ಆಂಡ್ರಾಯ್ಡ್ ಫೋನ್ ಇಲ್ದೆ ಏನು ಕೆಲಸನೇ ನಡೀತಾ ಇಲ್ಲ.
0: ಇರ್ಲಿ, ಅವರವರ ವೈಯಕ್ತಿಕ ಅಭಿಪ್ರಾಯ
3: ಅಭಿಪ್ರಾಯ ಖಂಡಿತ.
0: ಓಕೆ ಮಾಧವ್ ಅವರೇ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ. ಹಲೋ ಆಕಾಶವಾಣಿ.
4: ಹಲೋ,
0: ನಮಸ್ಕಾರ
4: ಸರ್. ನಮಸ್ತೆ, ನಾನು ನಂಜುಗೂಡಿ ಮಹೇಶ್ ಮಾತಾಡ್ತಾ ಇದ್ದೀನಿ.
0: ನಮಸ್ಕಾರ ಮಹೇಶ್, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
4: ಕಾರ್ಯಕ್ರಮ ಸರ್, ನಮ್ಮ ಮೈಸೂರು ಆಕಾಶವಾಣಿಯ ನಂಬರ್ 1 ಹೆಮ್ಮೆಯ ಕಾರ್ಯಕ್ರಮ, ನನಗೆ ಇಷ್ಟವಾದದ್ದು ಆದಿಯಲ್ಲಿ ಕಂಡ ಮುಖ ಸರ್. ಅಬ್ದುಲ್ ರಫೀದ್ ಅವರ ಅದ್ಭುತ ಪರಿಕಲ್ಪನೆ ಮೂಡಿ ಬರ್ತಾಯ್ತು. ದಯವಿಟ್ಟು ತಮ್ಮ ಎಲ್ಲರಲ್ಲೂ ಎಲ್ಲ ಉದ್ಘೋಷಕರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ಹಳೆ ಸಂಚಿಕೆಗಳನ್ನ ದಯವಿಟ್ಟು ತಿಂಗಳಿಗೊಂದು ಪ್ರಸಾರ ಮಾಡ್ಕೊಡಿ ಸರ್.
0: ಅಂತ
4: ಅದ್ಭುತ ಕಾರ್ಯಕ್ರಮ ಇನ್ನಿತರ ಯಾವ್ದೇ ಆಕಾಶವಾಗಿ ಇದುವರೆಗೂ ಬಂದಿಲ್ಲ, ಮುಂದೆ ಬರಬೋದಿಲ್ಲ ಸರ್. ನನ್ನ ಕಳಕಳಿಯ ಮನವಿ ನೇರಳೆ ಸಿದ್ದಮ್ಮ ಅವರು ಜೇಡಿ ಮೌಂಡ್ ಮಾಡ್ಕೊಂಡು
0: ಒಂದು
4: ಆಕಾಶವಾಣಿಯಲ್ಲಿ ಮಿಂಚಿದ್ದಾರೆ.
0: ಮಹೇಶ್ ನಾಯಕ್ ಕೇಳಿ ನನ್ನ ಮಾತು, ಅಲ್ಲ
4: ಹೇಳಿ ಸರ್,
0: ಬಂದಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಬರಬಹುದು, ಯಾಕೆ ಬರಲ್ಲ? ಬೇರೆ ರೀತಿ ಕಾರ್ಯಕ್ರಮ ಖಂಡಿತ ಬರ್ಬೋದಲ್ವಾ? ಅದಾದ್ಮೇಲೆ ಹಾದಿಯಲ್ಲಿ ಕಂಡ ಮುಖದರದೇನೆ ನಮ್ಮ ಜಾಂಪಣ್ಣ ಆಶಿಯಾಳ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು, ಮಾತಿಗೆ ಸಿಕ್ಕ ಜನ ಅಂತ ಹೇಳಿ, ಅದು ಅದು ಕೂಡ ಒಂದು ವಿಭಿನ್ನವಾಗಿತ್ತು. ಕೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ,
4: ಆಯ್ತಾ?
0: ಓಕೆ ಓಕೆ
4: ಮಹೇಶ್, ನನಗೆ ಆದಿಯಲ್ಲಿ ಕಂಡ ಮುಖ ತುಂಬಾ ಅದ್ಭುತವಾಗಿ ಮೂಡಿಬಂತು ಅಂತ ನನ್ನ ಅನಿಸಿಕೆ.
0: ಓಕೆ ಓಕೆ ಮಹೇಶ್, ಆಯ್ತು.
4: ಓಕೆ, ದಯವಿಟ್ಟು ಇದನ್ನ ತಿಂಗಳಿಗೊಂದ್ಸಲಿ ಒಂದೊಂದೊಂದು ಪ್ರಸಾರ ಮಾಡ್ಕೊಡಿ ಅಂತ ಹಲವಾರು ಬಾರಿ ಕೇಳಿದೀನಿ, ಈಗಲೂ ಕೇಳ್ತಾ ಇದೀನಿ, ಮುಂದೇನೂ ಕೇಳ್ತೀನಿ ಸರ್.
0: ಓಕೆ, ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಿಗೆ ಗಮನಕ್ಕೆ ತರೋಣ, ಆಯ್ತಾ?
4: ಓಕೆ ಸರ್, ಓಕೆ
0: ಓಕೆ, ನಮಸ್ಕಾರ. ಮುಂದಿನ ಅಕ್ಕಾರೆ, ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು, ಎಲ್ಲಿಂದ?
1: ನಾನು ಸರ್ ಚಿಕ್ಕಮಂಟಯ್ಯ, ಜೆಪಿ ನಗರದಿಂದ.
0: ಚಿಕ್ಕಮಂಟಯ್ಯ ಅವರೇ, ಹೇಳಿ,
1: ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
0: ನಮಸ್ಕಾರ ಚಿಕ್ಕಮಂಟಯ್ಯ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ
1: ಸರ್. ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ನಿನ್ನೆ ಕಾರ್ಯಕ್ರಮಗಳು ಕೇಳಿದ್ದೆ 11 ಗಂಟೆಗೆ.
0: ನಿನ್ನೆ ಕಾರ್ಯಕ್ರಮ?
1: ನಿನ್ನೆ ಹೊಸ ಕಾರ್ಯಕ್ರಮ ಬಂತಲ್ಲ ಸರ್, ಅದು ಸಾಹಿತಿಗಳು ಪತ್ರಕರ್ತರ ಸಾಹಿತಿಗಳು ಮಾತಾಡ್ತಿರಲ್ಲ ಸರ್, ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಏನು ಅನ್ನೋದ್ರ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್ ಅವರು. ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕೇಳ್ತಾ ಇದ್ದೀವಿ ಸರ್, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ. ನೀವು ನಡೆಸ್ಕೊಡುವಂತ ಗೇಮ್ ಶೋ ಅಂತೂ ಬರೀ ಅದ್ಭುತವಾಗಿ ಚೆನ್ನಾಗ್ ಬರ್ತಾ ಇದೆ ಸರ್. ಅದ್ರಲ್ಲಿ ನಾವು ಭಾಗಿ ಆಯ್ತಾ ಇದೀವಿ, ನಾವು ಆದಷ್ಟು ಪ್ರಯತ್ನ ಪಟ್ಟು ಉತ್ತರಗಳು ಹೇಳ್ತಾ ಇದೀವಿ,
0: ಹೇಳಬೇಕು ಎಲ್ಲರೂ
1: ಭಾಗವಹಿಸಬೇಕು ಸರ್, ಕೇಳ್ತಾ ಇದೀವಿ, ಚೆನ್ನಾಗ್ ಬರ್ತಾ ಇದೆ ಸರ್ ಕಾರ್ಯಕ್ರಮಗಳನ್ನು.
0: ಓಕೆ ಚಿಕ್ಕಮಂಟಯ್ಯ ಅವರು, ಈಗ ಕಾರ್ಯಕ್ರಮ ಕೇಳ್ತಾರೆ. ನಮಸ್ಕಾರ.
1: ಹೌದು ಸರ್, ಎಲ್ಲರಿಗೂ ಆಕಾಶವಾಣಿ ಅವ್ರಿಗೆ ನನ್ನಿಂದ ಅಭಿನಂದನೆ.
0: ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ ಆಹಿರಿ, ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಆಮೇಲೆ ಕಾರ್ಯಕ್ರಮ ಮುಂದುವರಿಸೋಣ.
5: ಖಂಡಿತ. ಸೋನು ನಿಗಮ್ ಹಾಗೂ ನಂದಿತಾ ಅವರ ಯುಗಳ ಧ್ವನಿಯಲ್ಲಿ ಸಕ್ಕರೆ ಚಿತ್ರದ ಗೀತೆ. ಗೀತೆಯ ರಚನೆಕಾರರು ಯೋಗರಾಜ್ ಭಟ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ರಾಧಾ ಹಿರಿಯಣ್ಣ ಅವರು ಬರೆದಿರುವ ಎರಡು ಪತ್ರಗಳು ನಮ್ಮ ಕೈಲಿದೆ. ನಮ್ಮ ಪ್ರೀತಿಯ ಆಪ್ತ ಗೆಳತಿ ಮೈಸೂರು ಆಕಾಶವಾಣಿಗೆ ನಮ್ಮ ಸವಿ ನೆನಪುಗಳು. ದಿನಾಂಕ 8/6/26 ಸೋಮವಾರ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಸಿನಿಮಾಗಳ ಪರ್ಯಾಯ ಪದ ಹಾಗೂ ಚಿತ್ರಗಳನ್ನು ಹೇಳುವ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಅದೇ ದಿನ ನಮ್ಮ ವಿವಾಹದ 29ನೇ ವಾರ್ಷಿಕೋತ್ಸವ ಇದ್ದುದರಿಂದ ನಮಗೆ ಕರೆ ಸಿಕ್ಕಿ ಉತ್ತರ ಹೇಳಿದ್ದು ಉಡುಗೊರೆ ಸಿಕ್ಕಂತಾಯಿತು, ಸಂತೋಷವಾಯಿತು. ಕಾರ್ಯಕ್ರಮವು ವಿಭಿನ್ನವಾಗಿ ಮೂಡಿಬಂತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ದಿಗ್ವಿಜಯ್ ಸರ್, ಕೀರ್ತನಾ ಮೇಡಮ್, ಚಿನ್ಮಯಿ ಮೇಡಮ್ ಹಾಗೂ ಕಾರ್ಯಕ್ರಮಕ್ಕೆ ವಿಷಯ ಹಾಗೂ ವಿಚಾರವನ್ನು ಕಳುಹಿಸಿದ ಅನಿತಾ ಅಶೋಕ್ ಅವರಿಗೆ ಧನ್ಯವಾದಗಳು. ಹಾಗೂ ಅದೇ ದಿನ ನಾವು ಕೇಳಿದ ಸಂದೇಶ ಆಧಾರಿತ ಚಿತ್ರಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕೆ ಮೈಸೂರು ಆಕಾಶವಾಣಿಗೆ ನಮ್ಮ ಕೃತಜ್ಞತೆಗಳು.
1: ಓಕೆ, ಅವರಿಗೆ ಡಬಲ್ ಬೋನಸ್ ಸಿಕ್ಬಿಟ್ಟಿದೆ.
0: ಹೌದು,
1: ಅವರ ವಾರ್ಷಿಕೋತ್ಸವದಲ್ಲಿ ಅವ್ರಿಗೆ ಕರೆ ಸಿಕ್ಕಿದೆ, ಅವರಿಗೆ ಸಂದೇಶ ಕಳಿಸಿದ್ದಕ್ಕೆ ಒಂದು ಗೀತೆ ಕೂಡ ಪ್ರಸಾರ ಮಾಡಿದ್ವಿ ಅಲ್ವಾ.
0: ಅವರದೇ ಮತ್ತೊಂದು ಪತ್ರ. ನಮ್ಮ ಪ್ರೀತಿಯ ಹಾಗೂ ಸದಾ ಗುರುಗಳಾಗಿ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಒಲವಿನ ಮೈಸೂರು ಆಕಾಶವಾಣಿಗೆ ನಮ್ಮ ಅನಂತ ನಮಸ್ಕಾರಗಳು. ದಿನಾಂಕ 29/5/26 ರಾತ್ರಿ 8 ಗಂಟೆಗೆ ಪ್ರಸಾರವಾದ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ವಚನವನ್ನು ರಷ್ಯಾದ ಪರ್ಷಿಯ ಭಾಷೆಗೆ ತರ್ಜಿಮೆ ಮಾಡಿದ್ದು HS ಹರೀಶ್ ರವರು ಹಾಗೂ ರಷ್ಯಾದ ಲೇಖಕಿ ಡಾಕ್ಟರ್ ಕಲೀಂ ಅವರೊಂದಿಗೆ ಡಾಕ್ಟರ್ ಶಬಾನಾ ಮೇಡಮ್ ಸಂದರ್ಶನ ಹಾಗೂ ಚರ್ಚೆ ಚೆನ್ನಾಗಿತ್ತು. ನಿಜವಾಗಿಯೂ ಒಬ್ಬ ವಿದೇಶಿ ಮಹಿಳೆ ನಮ್ಮ ಕನ್ನಡದ ಭಾಷೆ ಮೇಲೆ ಎಷ್ಟು ಅಭಿಮಾನ ಇಟ್ಟುಕೊಂಡು ಹಾಗೂ ಬಸವಣ್ಣನವರ ವಚನಗಳನ್ನು ಎಷ್ಟು ಚೆನ್ನಾಗಿ ಹಾಡಿದರು. ಅವನಾದರೂ ನೋಡಿ, ನಮ್ಮ ಕರ್ನಾಟಕದವರು ಕನ್ನಡದಲ್ಲೇ ಮಾತನಾಡಬೇಕು. ಇಂತಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಡಾಕ್ಟರ್ ಶಬಾನಾ ಮೇಡಮ್ಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆ ಮೇ ತಿಂಗಳಲ್ಲಿ ಒಂದು ವಾರ ಮೂಡಿಬಂದ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಕೃತಿ ಬಾನುಲಿಯನ್ನು ಓದಿದ SS ಉಮೇಶ್ ರವರಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ಅವರ ಧ್ವನಿಯನ್ನು ಪುನಃ ಪ್ರಸಾರ ಮಾಡಿದ್ದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು ಎಂದು ರಾಧಾ ಹಿರಿಯಣ್ಣ ಅವರು ಹೇಳ್ತಾರೆ.
1: ಓಕೆ ರಾಧಾ ಹಿರಿಯಣ್ಣ ಅವರೇ, ಓಕೆ, ಬಹಳಷ್ಟು ಕಾರ್ಯಕ್ರಮಗಳನ್ನ ಕೇಳಿದಿರಿ. ಅದು 29 ಹಳೆಯ ಪತ್ರ ಅಂತ ಕಾಣುತ್ತಿದ್ದು. 29/5 ನೀವು ಕಾರ್ಯಕ್ರಮದ ಬಗ್ಗೆ ಬರೆದಿದ್ರಿ. ಓಕೆ, ಇದೇ ರೀತಿ ಪತ್ರಗಳನ್ನ ಬರಿತಾ ಇರಿ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಒಂದು ಪತ್ರ ನಂತರ ಇದೆ, ಓದ್ಲಾ?
0: ಖಂಡಿತ.
1: ಇದು ಕಿರಣ್ HP ಅವರು ಬರೆದಂತಹ ಒಂದು ಪತ್ರ. ಕಿರಣ್ HP ಅವರು ದೃಷ್ಟಿ ವಿಕಲಚೇತನರು, ಆದರೂ ಕೂಡ ಬೇರೆಯವರ ಸಹಾಯದಿಂದ ಪತ್ರವನ್ನು ಬರೆದಿದ್ದಾರೆ. ಬಹಳ ಸಂತೋಷ ಕಿರಣ್, ಹೀಗೆ ಪತ್ರ ಬರೀರಿ. ಇದು ನನಗೆ ಸಂಬಂಧಪಟ್ಟಂಥದ್ದು. ಮೈಸೂರು ಜಂಕ್ಷನ್ ಮುಂದುವರಿಸಿ ಅಂತ ಕೇಳಿದ್ದಾರೆ. ಪ್ರಿಯ ಆಕಾಶವಾಣಿಗೆ, ಮೈಸೂರಿನ HP ಕಿರಣ್ ಮಾಡುವ ನಮಸ್ಕಾರ. ಪ್ರತಿ ಮಂಗಳವಾರ ಸಂಜೆ 7:45 ಪ್ರಸಾರವಾಗುತ್ತಿದ್ದ ಮೈಸೂರು ಜಂಕ್ಷನ್ ಕಾರ್ಯಕ್ರಮ ಪ್ರಸಾರವಾಗದಿರುವುದು ಬೇಸರವನ್ನುಂಟು ಮಾಡಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರಸ್ತುತ ವಿಷಯಗಳ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತಿತ್ತು. ಈ ಕಾರ್ಯಕ್ರಮದ ಬದಲು ಚಿತ್ರಗೀತೆಗಳು ಪ್ರಸಾರವಾಗುತ್ತಿದೆ. ಚಿತ್ರಗೀತೆ ಕಾರ್ಯಕ್ರಮಗಳಿಗೆ ಅನೇಕ ಸಮಯಗಳನ್ನು ಆಕಾಶವಾಣಿಯಲ್ಲಿ ನಿಗದಿಪಡಿಸಿರುವುದರಿಂದ ಇಂತಹ ಉಪಯುಕ್ತ ಕಾರ್ಯಕ್ರಮವನ್ನು ನಿಲ್ಲಿಸದೆ ದಯಮಾಡಿ ಪ್ರಸಾರ ಮಾಡಬೇಕು, ವಿನಂತಿ ಮಾಡಿಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಕಿರಣ್ HP ಅವರು. ಕಿರಣ್ ಅವರೇ, ಇದು 2 ವರ್ಷಗಳು ಮೈಸೂರು ಜಂಕ್ಷನ್ ಕಾರ್ಯಕ್ರಮ 2 ವರ್ಷ ಕಂಪ್ಲೀಟ್ ಆಗಿದೆ. ಮೊದಲು ಒಂದು ಜಾಂಪಣ್ಣ ಆಶಿಯಾಳ್ ಅವರು ಮಾಡ್ತಾಯಿದ್ರು, ಈಗ ನಾನು ಮಾಡ್ತಾಯಿದ್ದೆ. ಹೊಸ ಹೊಸ ಕಾರ್ಯಕ್ರಮಗಳು ಬರ್ತಾ ಇರೋದ್ರಿಂದ ಈ ಕಾರ್ಯಕ್ರಮಗಳನ್ನು ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಸದ್ಯಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಕೇಳೋರಿಗೂ, ಪರಿಪೂರ್ಣವಾಗಿ ನಿಂತಿಲ್ಲ, ಮುಂದಿನ ದಿನಗಳಲ್ಲಿ ಪ್ರಸಾರ ಆಗಬಹುದು. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಒಡ್ಡಲಾಗಿದೆ ಅಂತ ಹೇಳ್ತಾ ಇನ್ನೊಂದು ಪತ್ರವನ್ನು ಕಿರಣ್ HP ಅವರೇ ಬರೆದಿದ್ದಾರೆ. ಮಕ್ಕಳ ಮಂಟಪ ಕಾರ್ಯಕ್ರಮದ ಬಗ್ಗೆ ಕುರಿತಾಗಿ, ದಿನಾಂಕ 21/6/2026 ವಿಶ್ವ ಯೋಗ ದಿನ ಹಾಗೂ ವಿಶ್ವ ಸಂಗೀತ ದಿನದ ಪ್ರಯುಕ್ತ ಪ್ರಸಾರವಾದ ಮಕ್ಕಳ ಮಂಟಪ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಉದಯೋನ್ಮುಖ ಪ್ರತಿಭೆಗಳಾದ ಮಾನ್ಯ ಹಾಗೂ

0: ನಮಸ್ಕಾರ ಸರ್, ರಾಜಣ್ಣ.
1: ರಾಜಣ್ಣ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
0: ಸರ್, ಇವತ್ತು ಬೆಳಿಗ್ಗೆ 6:35 ಪ್ರಸಾರ ಆದಂತ ವಚನ ಬಾನುಲಿ ಕಾರ್ಯಕ್ರಮ.
1: ಹೌದು,
0: ಓ ಎನ್ ನಾಗಭೂಷಣ ಅವರು ಕಾರ್ಯಕ್ರಮ ಚೆನ್ನಾಗಿ ಬರ್ತೇವೆ ಸರ್. ಅದು ಪ್ರತಿದಿನ 6:35 ಪ್ರಸಾರ ಆಗುತ್ತೆ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತೇವೆ ಸರ್.
1: 6:35
0: ಸಾಧಕಿರ ಸೋಪಾನ, ಮೀನಾಕ್ಷಿ ಮೇಡಮ್ ಪ್ರಸ್ತುತ ಪಡ್ತಿದ್ದಾರೆ ಆ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ. ನೆನೆ ಕಥಾ ಕಾಲಕ್ಷೇಪ, ಮಾರುತಿ ವಿಜಯ ಕಾರ್ಯಕ್ರಮ ಸರ್, ಗುರುರಾಜ್ ನಾಯ್ಡು ಅವರು ಪ್ರಸ್ತುತ ಪಡೆಯರು, ಬಹಳ ಅದ್ಭುತವಾಗಿತ್ತು ಕಾರ್ಯಕ್ರಮ. ನಮ್ಮ ಆರೋಗ್ಯ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಬರ್ತದೆ ಸರ್. ಸಾಕಷ್ಟು ಆರೋಗ್ಯ ಬಗ್ಗೆ ತಜ್ಞ ವೈದ್ಯರು ಮಾಹಿತಿ ಕೊಡ್ತಿದ್ದಾರೆ. ಸಾರ್ವಜನಿಕರ ಉಪಯುಕ್ತವಾದಂತ ಕಾರ್ಯಕ್ರಮ ಸರ್.
1: ಓಕೆ ಓಕೆ, ಬಹಳ ಸಂತೋಷ. ನಮಸ್ಕಾರ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸರ್.
1: ಮುಂದಿನ ಕರೆ. ಹಲೋ
2: ಹಲೋ,
1: ನಮಸ್ಕಾರ
2: ಸರ್. ನಮಸ್ತೆ.
1: ನಮಸ್ಕಾರ, ಹೇಳಿ, ಯಾರು?
2: ನಾನು ಅಮ್ಮಣಿ, ಕಾರ್ಕಳದಿಂದ.
1: ನಮಸ್ಕಾರ ಅಮ್ಮಣಿ ಅವರೇ, ಹೇಳಿ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
2: ಹಾಂ ಸರ್, ಕಾರ್ಯಕ್ರಮ ಕೇಳಿದ್ದೇನೆ ಸರ್ ನಾನು.
1: ಯಾವ್ಯಾವ ಕಾರ್ಯಕ್ರಮ ಕೇಳಿದ್ರಿ?
2: ಇವತ್ತಿನ ಇವತ್ತಿನ ಬೆಳಗಿನ ಚಿಂತನ ನಂಗೆ ತುಂಬಾ ಇಷ್ಟ ಆಯ್ತು. ಅದರ ಜೊತೆಗೆ ಭಕ್ತಿಗೀತೆಗಳು ನಂಗೆ ತುಂಬಾ ಇಷ್ಟ ಆದ ಕಾರ್ಯಕ್ರಮ ಆಗಿತ್ತು. ಮತ್ತೆ ಸರ್, ಇವತ್ತು ಬೆಳಿಗ್ಗೆ 7:45 ಚಿತ್ರಗೀತೆ ಪ್ರಸಾರ ಆಗಿತ್ತು. ನಾನು ಕೇಳದೇ ಇರುವಂತಹ ಚಿತ್ರಗೀತೆ ಪ್ರಸಾರ ಆಯ್ತು, ಧನ್ಯವಾದ ಅಂತ ಹೇಳ್ತೇನೆ. ಮತ್ತೆ ಹಾ ಸರ್, ಮತ್ತೆ ಮೊನ್ನೆ ಗೇಮ್ ಶೋ ಇದೆ ಅಲ್ವಾ, ಗೇಮ್ ಶೋ ಕಾರ್ಯಕ್ರಮ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ
1: ಅಮ್ಮಣ್ಣಿ ಅವರೇ, ಗೇಮ್ ಶೋ ಮೊನ್ನೆ ಮಾತ್ರ ಇಷ್ಟ ಆಗಿದ್ದ?
2: ಅಲ್ಲ, ಎಲ್ಲ ದಿನಾನು ಪ್ರತಿ ಸೋಮವಾರ ಇದಾಗ್ತದೆ, ಪ್ರಸಾರ ಆಗ್ತದೆ, ಎಲ್ಲ ಸೋಮವಾರ ಇಷ್ಟ ಆಗ್ತದೆ ಸರ್.
1: ನಿನ್ನೆ ಕರೆ ಸಿಕ್ತಾ ನಿಮಗೆ? ಕರೆ ಸಿಕ್ಕಿತ?
2: ಕರೆ ಸಿಗ್ಲಿಲ್ಲ ಸರ್ ನಂಗೆ. ನಾನು ತುಂಬಾ ಪ್ರಯತ್ನ ಪಡ್ತೇನೆ, ನಂಗೆ ಕರೆ ಸಿಗ್ಲಿಲ್ಲ. ಮತ್ತೆ ಇನ್ನೊಂದು ಸಂತೋಷ ಪಡ್ತೇನೆ, ಯಾಕಂದ್ರೆ ಸರ್ ಎಲ್ಲರೂ ಸರಿ ಉತ್ತರ ಹೇಳಿದ್ದಾರೆ ಸರ್. ಅಂದ್ರೆ ಈ ಕಾರ್ಯಕ್ರಮ ಹೆಚ್ಚಿನವರು ಭಾಗವಹಿಸಿ ಹೆಚ್ಚು SMS ಕೂಡ ಬಂದಿದೆ, ಅದನ್ನು ಓದಿದ ಮೇಡಮ್ ಅವರಿಗೆ, ಚಿನ್ಮಯ ಮೇಡಮ್ ಮತ್ತು
1: ಕೀರ್ತನ
2: ಅವರಿಗೆ ಅಭಿನಂದನೆ ಅಂತ ಹೇಳ್ತೇನೆ ಸರ್. ನೀವು ಬಂದಿಲ್ಲ, ಆದ್ರೂ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಸರ್.
1: ನಾನು ಬಂದಿಲ್ಲ ಅಂತ ಇಷ್ಟ ಆಯ್ತು. ಓಕೆ,
2: ಬಂದಿಲ್ಲ ಅಂತ ಇಷ್ಟ ಆದದಲ್ಲ ಸರ್, ಬಂದ್ರೆ ಇನ್ನೂ ಇಷ್ಟ ಆಗ್ತದೆ. ಅಂದ್ರೆ ಈಗ ನೀವು ಕಾರ್ಯಕ್ರಮ ಪ್ರಸ್ತುತಪಡಿಸುವುದೇ, ಹಾಗೆ ನಾನು 8 ಯುವವಾಣಿ ಎಲ್ಲ ಕೇಳ್ತೇನೆ ಸರ್, ಅದರಲ್ಲಿ ಸಂದರ್ಶನ ಕೊಡ್ತೀರಿ ಸರ್, ಜನರನ್ನು ಕರೆತಂದು, ಅದು ನಂಗೆ ತುಂಬಾ ಇಷ್ಟವಾದ ಕಾರ್ಯಕ್ರಮ ಸರ್. ತುಂಬಾ
1: ಯುವವಾಣಿ
2: ಯುವವಾಣಿಯಲ್ಲಿ ಎಲ್ಲ ಸಂದರ್ಶನ ಮಾಡ್ತೀರಲ್ಲ ಸರ್. ಮತ್ತೆ ಸರ್, ಇದು ಈಗಾಗ್ಲೇ ನೀವು ಹೇಳಿದ್ದೀರಲ್ಲ ಸರ್, ಮೈಸೂರು ಜಂಕ್ಷನ್ ಇನ್ನು ಮುಂದೆ ಪ್ರಸಾರ ಆಗ್ತದಂತ. ನಾನು ಪ್ರತಿ ಮಂಗಳವಾರ 7:45 ಕೇಳ್ತಾ ಇರ್ತೇನೆ, ಅದೇ ಪ್ರಸಾರ ಆಗ್ತಿರ್ಲಿಲ್ಲ. ಬಟ್ ಅದನ್ನು ಮಾಡ್ಬೇಕು ಸರ್, ಅಂದ್ರೆ ಅದರಲ್ಲಿ ತುಂಬಾ ಮಾಹಿತಿ ಕೂಡ ಸಿಗ್ತದೆ ಸರ್.
1: ಓಕೆ, ಅಂದ್ರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಂತಿದ್ದೀವಿ ಅಂತ ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಪ್ರಸಾರ ಖಂಡಿತ ಆಗುತ್ತೆ. ಕೇಳಿ ಆಯ್ತಾ.
2: ಇನ್ನೊಂದು ಕಾರ್ಯಕ್ರಮದ ಬಗ್ಗೆ ನಂಗೆ ಹೇಳಿಕೆ ಉಂಟು ಸರ್. ನಾನು ಕಾದಂಬರಿ ವಿಹಾರ ಕೇಳ್ತೇನೆ, ಶಾಂತಕುಮಾರ್ ಸರ್ ಅವರು ಪ್ರಸ್ತುತಪಡಿಸುವುದು. ಆದ್ರೆ ಸರ್, ನಂಗೆ ಇಲ್ಲಿ ಅದು ಅವರು ತುಂಬಾ ನಿರೂಪಣೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಂಗೆ ಇನ್ನೊಂದು ಇದಂದ್ರೆ, ಇದು ಭಾನುವಾರ 7:15 SL ಭೈರಪ್ಪರವರದ್ದು ಕಾದಂಬರಿ ಬರ್ತಾ ಇತ್ತು ಸರ್, ಅದನ್ನೀಗ ಸ್ಟಾಪ್ ಮಾಡಿದ್ದೀರಲ್ಲ.
1: ಸ್ಟಾಪ್ ಮಾಡಿಲ್ಲ, ಮುಗಿತದು.
2: ಅದು ಮುಗಿದಿದೆ, ಮುಗಿದಿದೆ ಹೌದು. ಮತ್ತೆ ಪ್ರಸಾರ 7:15 ಬರ್ತಾ ಇತ್ತು, ಅದೀಗ ಕಂತು ಪ್ರಕಾರ ಪ್ರಸಾರ ಆಗ್ತಾ ಇತ್ತು, ಅದನ್ನು ಯಾವಾಗಲೂ ನಿಲ್ಲಿಸಿದ್ದೀರಿ ಅಂತ. ಅಂದ್ರೆ ಈಗ ನಮ್ಗೆ ಏನ್ ಗೊತ್ತುಂಟ, ಹೇಳಿದಷ್ಟು ಬೇಡ ಅಂತ ಆಗಲ್ಲ, ಅದ್ರ ಬದಲಿಗೆ ಬೇರೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ. ಅಂದ್ರೆ ಕೆಲವರು ಈಗ ಹೊಸತಾಗಿ ಕಾದಂಬರಿ ಅಂತ ಹೇಳ್ಬೇಕಾದ್ರೆ ಸರ್, ಕೆಲವರಿಗೆ ಪುಸ್ತಕಗಳು ಸಿಗುದಿಲ್ಲ, ಅಂದ್ರೆ ಕೆಲವರಿಗೆ ಆಸಕ್ತಿ ಇರ್ತದೆ ಕಾದಂಬರಿಯ ಮೇಲೆ. ಹಾಗೆ ಅದನ್ನ ಅಲ್ಲಿ ನಿಲ್ಲಿಸಿದ್ದಕ್ಕಿಂತ ಅದನ್ನು 7:15 ಕಂಟಿನ್ಯೂ ಮಾಡಿ ಅದು 8 ಇಡ್ಬಹುದಿತ್ತಲ್ವಾ ಅಂತ. ಅಂದ್ರೆ ನಾನು ಕೇಳಿದ್ದೇನೆ, ನನ್ನ ಹತ್ರ ಪುಸ್ತಕನು ನಾನು ನಂಗೆ ಉಡುಪಿಯಿಂದ ನಾನು ತರಿಸಿಕೊಂಡಿದ್ದೇನೆ ಪುಸ್ತಕ, ಕಾದಂಬರಿ SL ಭೈರಪ್ಪರವರದು ಪುಸ್ತಕ, ಅದೇ ದೂರ ಸರಿದರು ಕಾದಂಬರಿ ಬುಕ್ಕೇ ನನ್ನ ಹತ್ರ ಉಂಟು. ಆದ್ರೂ ಕೆಲವರಿಗೆ ಗೊತ್ತಿಲ್ಲ ಅಂತ ನಾ ಹೇಳಿದೆ ಅಷ್ಟೇ. ಅಂದ್ರೆ ಕೆಲವರಿಗೆ ಆಸಕ್ತಿ ಇರ್ತದೆ ಸರ್, ಅದನ್ನ ಕೇಳ್ಬೇಕು ಅಂತ.
1: ಓಕೆ ಓಕೆ, ಆಯ್ತು ಅಮ್ಮಣ್ಣಿ ಅವರು, SL ಭೈರಪ್ಪ ಅವರ ಕಾದಂಬರಿ ನಾವು ಓದಿದ್ವಿ, ಅದು ಮತ್ತೆ ರಿಪೀಟ್ ಮಾಡಿದ್ವಿ, ಹೊಸ ಅಂದ್ರೆ ಈಗ ಹೊಸ ಒಂದು ಕಾದಂಬರಿ ಬರ್ಲಿಕ್ಕಿಂತ ಮುಂಚೆ ರಿಪೀಟ್ ಮಾಡಿದ್ವಿ, ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ಪ್ರಸಾರ ಮಾಡೋಣ. ಆಯ್ತಾ? ಓಕೆ ಅಮ್ಮಣ್ಣಿ ಅವರೇ.
2: ನಮಸ್ತೆ.

0: ನಮಸ್ತೆ ಹೇಳಿ.
1: ನಮಸ್ತೆ ಅಮ್ಮಣ್ಣಿ.
2: ನಮಸ್ಕಾರ ಅಮ್ಮಣ್ಣಿ ಅವರೇ. ಓಕೆ, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಒಂದೆರಡು ಪತ್ರಗಳನ್ನು ಓದ್ತೀರಾ ಆಹಿರಿ?
1: ಖಂಡಿತ. ಪಾರ್ವತಿ ಬಿಕೆ ಚೆನ್ನೈ ಬಡಾವಣೆ ಮಂಡ್ಯದಿಂದ ಪತ್ರವನ್ನು ಬರೆದಿದ್ದಾರೆ. 8ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ತುಂಬ ಚೆನ್ನಾಗಿ ಮೂಡಿ ಬಂತು. ಪ್ರತಿ ಮಂಗಳವಾರ ಬರುವ ಹೊಂಗಿರಣ ಕಾರ್ಯಕ್ರಮವು ನಮ್ಮ ದಿನಚರಿಯಲ್ಲಿ ಒಂದಾಗಿರುತ್ತದೆ. 11ನೇ ತಾರೀಕು ಸಂಜೆ 4 ಗಂಟೆಗೆ ಪ್ರಸಾರವಾದ ಪದಪಾದ ಜನಪದ ಕಲಾವಿದರಾದ ದೊಡ್ಡ ರಾಜಪ್ಪ ಮತ್ತು ನಾಗರಾಜಪ್ಪ ಇವರ ಧ್ವನಿಯಿಂದ ಮಂಟೇಸ್ವಾಮಿ ಕಾವ್ಯ ಕೇಳಿ ತುಂಬ ಸಂತೋಷವಾಯಿತು. ಪ್ರತಿಯೊಬ್ಬ ಕಲಾವಿದರನ್ನು ಕರೆಯಿಸಿ ಹಾಡು ಹೇಳಿಸಿ ಮಾತನಾಡಿಸಿ ಪ್ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಡುವ ಡಾಕ್ಟರ್ ಮೈಸೂರು ಉಮೇಶ್ ರವರಿಗೆ ಧನ್ಯವಾದಗಳು. 12ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮಿಶ್ರ ಮಾಧುರ್ಯದಲ್ಲಿ ಹಾಡುಗಳ ಜೊತೆಯಲ್ಲಿ ಆಟೋ ಚಾಲಕರು, ಪೆಟ್ರೋಲ್ ಬ್ಯಾಂಕಿನ ಸಿಬ್ಬಂದಿ ಮತ್ತು ದಾದಿಯರ ಜೊತೆ ಮಾತುಕತೆ ಬಹಳ ಚೆನ್ನಾಗಿ ಮೂಡಿಬಂತು. ನನಗೆ ಈ ಹಿಂದೆ ಪ್ರಸಾರವಾಗುತ್ತಿದ್ದ ಸೈಕಲ್ ಸವಾರಿ ಮಾತಿನ ಲಹರಿ ನೆನಪಾಯಿತು. ಇದೇ ರೀತಿ ಬೀದಿ ಬದಿಯ ವ್ಯಾಪಾರಿಗಳನ್ನು ಸಂದರ್ಶಿಸಿ ಈ ಕಾರ್ಯಕ್ರಮ ನಡೆಸಿಕೊಟ್ಟ ಅರ್ಚನಾ ಆರ್ಯ ಅವರಿಗೆ ಧನ್ಯವಾದಗಳು. 11ನೇ ತಾರೀಕು ರಾತ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಕಾರ್ಯಕ್ರಮದಲ್ಲಿ ಎಚ್ ನಿವೇದಿತಾ ಮೇಡಮ್ ಹಲೋ ಆಕಾಶವಾಣಿ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದ ಮಾಹಿತಿಯೊಂದಿಗೆ ಪ್ರಶ್ನೆಗಳನ್ನು ಕೇಳುತ್ತೀರಿ, ಇವರಿಗೂ ಕೂಡ ನನ್ನ ನಮಸ್ಕಾರಗಳು ಎಂದು ತಿಳಿಸ್ತಾರೆ. ಶಂಕರ್ ಅವರು ನಮಗೆ ಪತ್ರವನ್ನು ಬರೆದಿದ್ದಾರೆ. ಲೋಕ ಅದಾಲತ್ ಬಗ್ಗೆ ಒಂದು ಪತ್ರ. ನ್ಯಾಯಾಲಯದಲ್ಲಿ ಇರುವ ನ್ಯಾಯಾಲಯಕ್ಕೆ ಬರುವ ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಬಗೆಹರಿಸಿಕೊಳ್ಳುವಂತೆ ಮಾಡುವ ಲೋಕ ಅದಾಲತ್ನ ಸರ್ಕಾರಿ ವಕೀಲರ ಜೊತೆ ಒಂದು ಸಂದರ್ಶನ ಮತ್ತು ಸಂವಾದವನ್ನು ಜನರ ಹಿತದೃಷ್ಟಿಯಿಂದ ಏರ್ಪಡಿಸಬೇಕು. ಸಣ್ಣ ಸಣ್ಣ ವಿಷಯಗಳಿಗೂ 25-30 ವರ್ಷಗಳಿಗೂ ಹೆಚ್ಚು ಕಾಲ ನ್ಯಾಯಾಲಯಕ್ಕೆ ಅಲೆಯುವಂತಾಗುವ ನಾಗರಿಕ ತೊಂದರೆ ನಿವಾರಣೆಗೆ ಸಹಾಯವಾಗುವುದಲ್ಲದೆ ಎದುರು ವ್ಯಕ್ತಿಗಳ ಸೌಹಾರ್ದ ಸಂಬಂಧಕ್ಕೆ ಅನುವು ಮಾಡಿಕೊಡುತ್ತದೆ. ಜೊತೆಗೆ ನ್ಯಾಯಾಲಯಗಳಲ್ಲಿ ವಾದಿಯೇ ಹಾಜರಾಗಿ ವಕೀಲರಿಲ್ಲದೆ ವಾದಿಸುವಂತೆ ಹೇಗೆ ಮಾಡಬೇಕೆಂಬುದಕ್ಕೂ ಮಾರ್ಗದರ್ಶನ ನೀಡುವ ವಿವರಗಳನ್ನು ನೀಡಬೇಕು. ಈ ಬಗ್ಗೆ ಆಕಾಶವಾಣಿ ತನ್ನ ಕೇಳುಗರಿಗೆ ಅನುಕೂಲ ಮಾಡಿಕೊಡುವಂತಾಗುತ್ತದೆ ಎಂದು ಅವರು ನಮಗೆ ತಿಳಿಸಿದ್ದಾರೆ.
2: ಓಕೆ, ಒಂದು ಒಳ್ಳೆಯ ಪತ್ರವನ್ನು ಬರೆದಿದ್ದೀರಿ. ಅವರ ಹೆಸರು ಶಂಕರ್. ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಖಂಡಿತವಾಗಲೂ ಲೋಕ ಅದಾಲತ್ ಸಂಬಂಧಪಟ್ಟಂತಹ ಸಂದರ್ಶನಗಳನ್ನು ಮಾಡುವಂಥದ್ದು ಖಂಡಿತ ಮಾಡೋಣ ಶಂಕರ್ ಅಂತ ಹೇಳೋಣ. ಇನ್ನೊಂದು ಪತ್ರ ಇದೆಯಾ, ಕರೆ ಸ್ವೀಕಾರ ಮಾಡೋಣ.
1: ಒಂದು ಕರೆಯನ್ನು ಸ್ವೀಕಾರ ಮಾಡಿ.
2: ಹಲೋ ಆಕಾಶವಾಣಿ.
3: ಹಲೋ
2: ನಮಸ್ಕಾರ, ಯಾರು ಎಲ್ಲಿಂದ?
3: ಹಲೋ ನಮಸ್ತೆ ಸರ್ ಇಬ್ಬರಿಗೂ.
2: ನಮಸ್ಕಾರ, ಯಾರು ಎಲ್ಲಿಂದ?
3: ನಾನು ಪಾಂಡವಪುರದಿಂದ ಸಾವಿತ್ರಿ ಅಂತ ಸರ್.
2: ಸಾವಿತ್ರಿ ಅವರು ರೇಡಿಯೋ ಸೆಟ್ ನ ದೂರ ಇಡ್ತೀರಾ?
3: ಇಟ್ಟಿದ್ದೀನಿ ಸರ್, ಫುಲ್ ಕಡಿಮೆ ಮಾಡಿದ್ದೀನಿ.
2: ಓಕೆ ಸಾವಿತ್ರಿ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
3: ಸರ್, ಇವತ್ತು ಇನ್ನಿಂದು ಗೀತಾರಾಧನೆ ಆಗ್ಬಹುದು, ಆಮೇಲೆ ಚಿಂತನೆ ಆಗ್ಬಹುದು, ಮತ್ತೆ 10 ಗಂಟೆಗೆ ಸಂಗೀತ, ಶಾಸ್ತ್ರೀಯ ಸಂಗೀತ ಬರುತ್ತೆ ಅದು, ಮತ್ತೆ ನಿನ್ನೆ ಮಾರುತಿ ವಿಜಯ ಅಂತ ಇತ್ತಲ್ಲ, ಗುರುರಾಜಲು ನಾಯ್ಡು ನಡೆಸ್ಕೊಟ್ರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಸರ್, ನಾನೊಂದು ಪ್ರಶ್ನೆ ಕೇಳ್ಬೇಕು ಅಂತ, ಚೆನ್ನೈಯ ಜಾಡಿನಲ್ಲಿ ಕಾದಂಬರಿ ಇದೆಯಲ್ಲ, ಅದಕ್ಕೆ ಕಂತು ಪ್ರಕಾರ ಯಾಕೆ ಸರ್ ಹೇಳಲ್ಲ ಇದು 9, 10, 8 ಅಂತ?
2: ಕಂತುಗಳು ಹೇಳ್ತಾ ಇಲ್ವಾ?
3: ಅವ್ರು ಅದನ್ನ ಹೇಳಲ್ಲ, ಸುಮ್ನೆ ಓದ್ಕೊಂಡು ಹೋಗ್ಬಿಡ್ತಾರೆ. ಶಾಂತ್ ಕುಮಾರ್ ಅವ್ರು ತುಂಬಾ ಚೆನ್ನಾಗಿ ಓದ್ತಾರೆ, ಬಟ್ ಅದು ಇಷ್ಟು ಇಷ್ಟನೇ ಕಂತು ಇಷ್ಟನೇ ಇದು ಅಂತ ಎಲ್ಲದಕ್ಕೂ ಹೇಳ್ತಿದ್ರು, ಬಟ್ ಇದಕ್ಕೆ ಯಾಕೆ ಇಲ್ಲ ಅಂತ ಕೇಳಿದೆ.
2: ಓಕೆ ಓಕೆ, ನಾನು ಅವ್ರ ಗಮನಕ್ಕೆ ತರ್ತೀನಿ. ಆಯ್ತಾ, ಮತ್ತೇನಾರು ಇದೆಯಾ?
3: ಆಮೇಲೆ ಗೇಮ್ ಶೋಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಸರಿ ಸರಿ, ನನ್ಗೂ ಸಿಕ್ಕಿದ್ದು, ನಾನು ತುಂಬಾ ಟ್ರೈ ಮಾಡಿದ್ದೆ ಎಲ್ಲಾ ಸೋಮವಾರಗಳಲ್ಲೂ, ಆದ್ರೆ ಈ ಸರಿ ಸೋಮವಾರ ನನ್ಗೆ ಸಿಕ್ತು ಘಟ ಅಂತ ಇದು ಸಿಕ್ಕಿತ್ತು. ಬರೀ ಮ್ಯೂಸಿಕ್ ವಾದ್ಯಗಳ ಬಗ್ಗೆ ಇತ್ತು, ತುಂಬಾ ಚೆನ್ನಾಗಿತ್ತು ಸರ್. ಆದ್ರೂ ಎಲ್ಲಾ ಸೋಮವಾರದ ಗೇಮ್ ಶೋಗಳು ತುಂಬಾ ಚೆನ್ನಾಗಿರುತ್ತೆ ಸರ್. ಕಾರ್ಯಕ್ರಮಗಳೆಲ್ಲ ಮೈಸೂರು ಜಂಕ್ಷನ್ ಆಗ್ಬೋದು, ಆಮೇಲೆ ಇದು ಚಿತ್ರಗೀತೆಗಳು, ಆಮೇಲೆ 10 ಗಂಟೆಗೆ ಬರುತ್ತೆ ನೋಡಿ ಈ ಕಾವ್ಯ ವಾಚನ ಅಂತ ಏನೋ ಬರುತ್ತಲ್ಲ, ರಾಮಾಯಣ ದರ್ಶನ ಅಂತ, ಅದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ನಾನಂತೂ ರೇಡಿಯೋ ಹಾಕ್ದಂಗೆ ಇರ್ತೀನಿ, ಅದರಿಂದ ತುಂಬಾ ಚೆನ್ನಾಗಿರುತ್ತೆ ಸರ್.
2: ಓಕೆ ಸಾವಿತ್ರಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದೇ ರೀತಿ ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೋತಾರೆ. ಆಯ್ತಾ?
3: ಆಯ್ತು ಸರ್.
2: ಓಕೆ, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಒಂದು ಹಾಡಿನ ತುಣುಕನ್ನು ಕೇಳ್ಕೊಂಬರೋಣ ಆಹಿರಿ.
1: ಖಂಡಿತ. ಸಖತ್ ಚಿತ್ರದ ಈ ಒಂದು ಗೀತೆ, ಗೀತೆಯ ರಚನೆಕಾರರು ಅರ್ಜುನ್ ಲೂಯಿಸ್, ಸಂಗೀತ ನೀಡಿದ್ದಾರೆ ಜುದಾ ಸಂಧಿ, ಗೀತೆಯ ಗಾಯಕರು ಸಿದ್ ಶ್ರೀರಾಮ್.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನೀವು ಕೇಳ್ತಾ ಇರೋ ಕಾರ್ಯಕ್ರಮ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. ಜಯಶ್ರೀ ಪಿರಿಯಾಪಟ್ಟಣದಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ. ನನ್ನ ಒಲವಿನ ಆಕಾಶವಾಣಿಗೆ ಪ್ರೀತಿಯ ನಮಸ್ಕಾರಗಳು ಮತ್ತು ಪ್ರತಿದಿನ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ನಿಲಯದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಪ್ರತಿದಿನ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತಿವೆ. ಅದರಲ್ಲೂ ಚಿಂತನ, ಗೀತಾರಾಧನ, ಪದ ಸಂಪದ ಅದ್ಭುತವಾಗಿರುತ್ತದೆ. ಕೃಷಿ ರಂಗ ನನಗೆ ಅಚ್ಚುಮೆಚ್ಚು. ಜನಪದ ಗೀತೆಗಳು ತುಂಬ ಇಷ್ಟವಾಗುತ್ತದೆ ಹಾಗೂ ಪ್ರತಿದಿನ ಪ್ರಸಾರವಾಗುವ ವನಿತಾ ವಿಹಾರ ತುಂಬ ಇಷ್ಟವಾಗುತ್ತದೆ. ದಿನಾಂಕ 9/6 ಮಂಗಳವಾರ ಹಾಸನ ಕೇಂದ್ರದಿಂದ ಪ್ರಸಾರವಾದ ವನಿತಾ ವಿಹಾರದಲ್ಲಿ HR ಲೀಲಾವತಿಯವರ ಕವಿತೆಗಳನ್ನು ತುಂಬ ಸೊಗಸಾಗಿ ಹಾಡಿದರು. ಪ್ರಕೃತಿಯ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ಎಲ್ಲ ವನಿತೆಯರಿಗೂ ತುಂಬ ಧನ್ಯವಾದಗಳು. ದಿನಾಂಕ 7/6 ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾದ ನಕ್ಷತ್ರ ಲೋಕ ಕಾರ್ಯಕ್ರಮದಲ್ಲಿ ಶ್ರೀಯುತ ಶ್ರೀ ಮಂಡ್ಯ ರಮೇಶ್ರವರ ಪರಿಚಯ ತುಂಬ ಸೊಗಸಾಗಿತ್ತು. ಅವರ ರಂಗಾಯಣ ಮತ್ತು ಸಿನಿಪಯಣದ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀಮಾನ್ ಮತ್ತು ಶ್ರೀ ಕೇಶವಮೂರ್ತಿ ಸರ್ ಅವರಿಗೂ ನನ್ನ ಧನ್ಯವಾದಗಳು. ಅದರಲ್ಲೂ ಶ್ರೀಮಾನ್ ರವರು ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ರೀತಿ ತುಂಬ ಇಷ್ಟವಾಗುತ್ತದೆ. ಇಂತಹ ಹೊಸ ಪ್ರತಿಭೆಗಳನ್ನು ಇನ್ನೂ ಹೊಸ ಕಾರ್ಯಕ್ರಮಗಳು ಮೂಡಿಬರಲಿ. ಮತ್ತು 2-3 ವಾರಗಳಿಂದ ಫಸ್ಟ್ ಫಿಲಂ ಪ್ರಸಾರವಾಗುತ್ತಿಲ್ಲ, ಕಾರಣ ಗೊತ್ತಾಗಲಿಲ್ಲ. ಸಾಧ್ಯವಾದರೆ ಈ ಕಾರ್ಯಕ್ರಮವನ್ನು ಮರು ಪ್ರಸಾರ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. 10/6 ಬುಧವಾರ
1: ಫಸ್ಟ್ ಫಿಲಮ್ ಯಾಕೆ ಪ್ರಸಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಕ್ರಿಕೆಟ್ ಬರ್ತಾ ಇದೆ, ಅದರಿಂದ ಪ್ರಸಾರ ಆಗ್ತಾ ಇಲ್ಲ. ಕ್ರಿಕೆಟ್ ಇಲ್ಲದಿದ್ದ ದಿನಗಳಲ್ಲಿ ಖಂಡಿತ ಪ್ರಸಾರ ಆಗುತ್ತೆ.
0: ದಿನಾಂಕ 10/6 ಬುಧವಾರ ಬೆಳಿಗ್ಗೆ 8:30 to 10:00 ಪ್ರಸಾರವಾದ ಚಿತ್ರಗೀತೆಗಳು ಎಲ್ಲ ಗ್ರೂಪ್ ಸಾಂಗ್ಗಳನ್ನು ಪ್ರಸಾರ ಮಾಡಿದರು. ಇಂತಹ ಹಾಡುಗಳನ್ನು ಕೇಳಿದ ಮೇಲಾದರೂ ಈಗಿನ ಜನರಿಗೆ ಒಂದಾಗಿ ತುಂಬು ಕುಟುಂಬದಲ್ಲಿ ಬಾಳುವ ಒಳ್ಳೆ ಬುದ್ಧಿ ಬರಲಿ ಎಂದು ಈ ದೇವರಲ್ಲಿ ಬೇಡಿಕೊಳ್ಳೋಣ. ಮತ್ತು 12/6 ಶುಕ್ರವಾರ ಬೆಳಿಗ್ಗೆ 11:00 ಪ್ರಸಾರವಾದ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರಿನ ಸೊಬಗನ್ನು ಪ್ರತಿಯೊಬ್ಬರೂ ಅವರವರ ದೃಷ್ಟಿಕೋನದಲ್ಲಿ ತುಂಬ ಸೊಗಸಾಗಿ ನಮ್ಮ ಮೈಸೂರನ್ನು ವರ್ಣಿಸಿದರು. ನಾನು ಕೂಡ ಮೈಸೂರಿನ ಅಪ್ಪಟ ಅಭಿಮಾನಿಯಾಗಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಒಟ್ಟಾರೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ತುಂಬ ಸೊಗಸಾಗಿ ನಡೆಸಿಕೊಡುವ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಪತ್ರವನ್ನು ಮುಗಿಸ್ತೇನೆ ಎಂದು ಜಯಶ್ರೀ ಅವರು ಬರೆದಿದ್ದಾರೆ ಪಿರಿಯಾಪಟ್ಟಣದಿಂದ.
1: ಜಯಶ್ರೀ ಅವರೇ, ಇದೇ ರೀತಿ ಪತ್ರವನ್ನು ಬರಿತೀರಿ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಈಗ ಒಂದು ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ,
2: ಹಲೋ ಸರ್, ನಮಸ್ತೆ ಸರ್.
1: ನಮಸ್ಕಾರ, ಯಾರು, ಎಲ್ಲಿಂದ?
2: ಸರ್, ನಾನು ಮೈಸೂರಿಂದ ರಾಜೇಶ್ ಅಂತ ಮಾತಾಡ್ತಾ ಇರೋದು ಸರ್.
1: ರಾಜೇಶ್ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
2: ಹಾ ಸರ್, ಸರ್ ಇದು ಸೋಮವಾರ ಹಾಕ್ತಿರಲ್ಲ ಸರ್ ನೀವು, ಜಯಚಾಮರಾಜೇಂದ್ರ ಅಂದ್ಬಿಟ್ಟು, ಅದು ಅವ್ರದ್ದು.
1: ಹಾ ಹೌದು, ಹೇಳಿ ಹೇಳಿ ಹೇಳಿ ಹೇಳಿ.
2: ಹಾ ಸರ್, ಅದು ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಅದು ಆಮೇಲೆ ಮಂಗಳವಾರ ಬರ್ತದೆ ನೋಡಿ, ಒಂದು ನೈಟ್ ಅಲ್ಲಿ 10 ಗಂಟೆಗೆ.
1: ಚೈತ್ರವನ?
2: ಚೈತ್ರವನ ಸರ್, ಏನ್ ಸರ್ ಅಷ್ಟು ಅದ್ಭುತವಾಗಿದೆ ಸರ್, ತುಂಬಾ ಚೆನ್ನಾಗಿ ಬರ್ತಿದೆ ಸರ್.
1: ಓಕೆ,
2: ಅದಾದ್ಮೇಲೆ ಸರ್ ಗುರುವಾರ ಬರ್ತದೆ ನೋಡಿ ಸರ್, ಶಾಂತ್ ಕುಮಾರ್ ಸರ್ ಸರ್, ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಗೆ ಭಾರಿ ಖುಷಿ ಆಗುತ್ತೆ ಸರ್, ಅದನ್ನ ಕೇಳ್ತಾ ಇದ್ದೆ, ತುಂಬಾ ಆನಂದ ಆಗುತ್ತೆ ಸರ್. ಎಲ್ಲಾ ಕಾರ್ಯಕ್ರಮಗಳು ಒಟ್ಟು ಸರ್ ತುಂಬಾ ಚೆನ್ನಾಗಿ ಬರ್ತದೆ ಸರ್.
1: ಓಕೆ ಓಕೆ ಓಕೆ, ಧನ್ಯವಾದ, ನಮಸ್ಕಾರ.
2: ನಮಸ್ಕಾರ ಸರ್.
1: ಮುಂದಿನ ಕರೆ. ಹಲೋ,
3: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ, ಯಾರು, ಎಲ್ಲಿಂದ?
3: ಮಂಡ್ಯದಿಂದ ಆರ್ ರಮೇಶ್ ಅಂತ ಸರ್ ನನ್ನ ಹೆಸರು.
1: ನಮಸ್ಕಾರ ರಮೇಶ್ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
3: ಖಂಡಿತ, ಇವತ್ತು 24/6/2024 ತಮ್ಮ ಗೇಮ್ ಶೋ ಪ್ರಾರಂಭವಾಗಿ 2 ವರ್ಷ ಸರಿಯಾಗಿ ಇವತ್ತಿಗೆ ಸರ್.
1: ನೋಡಿ, ನಾನೇ ಮರ್ತು ಬಿಟ್ಟಿದ್ದೆ,
3: ಅದೇ ನಾನು ನೆನಪು ಮಾಡಿದೆ ತಮಗೆ.
1: ಧನ್ಯವಾದ ನೆನಪು ಮಾಡಿದಕ್ಕೆ,
3: ಥ್ಯಾಂಕ್ ಯು ಸೋ ಮಚ್ ಸರ್.
1: ಓಕೆ,
3: ಈ 2 ವರ್ಷ ಪೂರೈಸಿರುವ ಈ ಸಂದರ್ಭದಲ್ಲಿ ನಾ ಜಾಸ್ತಿ ಕರೆಯಲು ಮಾಡಲ್ಲ, ಜಾಸ್ತಿ ಮಾತಾಡೋದು ಇಲ್ಲ. 2 ಕನಸು ಚಿತ್ರದ ಅಣ್ಣವರು ಒಂದು ಸ್ಕೂಟರ್ ಮೇಲೆ ಆಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರಲ್ವ ಸರ್, ಎಂದು ನಿನ್ನ ನೋಡುವೆ ಆ ಹಾಡು ಶಾರ್ಟ್ ಅಂಡ್ ಸ್ವೀಟ್ ಆಗಿ ದಯವಿಟ್ಟು ಕೇಳಿಸ್ಕೊಳ್ಬೇಕು, ನಾ ಪ್ಲೇ ಮಾಡ್ತಾ ಇದ್ದೀನಿ ಇನ್ಸ್ಟ್ರೂಮೆಂಟ್ ಅಲ್ಲಿ. ಶಾರ್ಟ್ ಅಂಡ್ ಸ್ವೀಟ್ ಪ್ಲೀಸ್.

0: சரி
1: ಶ್ರೀನಿವಾಸ್
0: ಥ್ಯಾಂಕ್ ಯು, ಚೆನ್ನಾಗಿ ನುಡ್ಸಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಆ ಎರಡನೇ ವರ್ಷದ ನೆನಪು ಮಾಡಿದಕ್ಕೆ ತಮಗೂ ಧನ್ಯವಾದಗಳು.
0: ತಮಗೆ ಧನ್ಯವಾದ, ನಾ ಮರ್ತ್ಬಿಟ್ಟಿದ್ವಲ್ಲ, ನಮಸ್ಕಾರ. ಓಕೆ, ಮುಂದಿನ ಕರೆ. ಹಲೋ ಹಲೋ, ನಮಸ್ಕಾರ. ಹಲೋ
2: ನಮಸ್ಕಾರ.
0: ನಮಸ್ಕಾರ, ಯಾರು, ಎಲ್ಲಿಂದ?
2: ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಮಾಡಿ ಬರ್ತಾ ಇದ್ದೆ, ಆದ್ರೆ ಇವಾಗ ಒಂದು ಹಾಡು ಪ್ರಚಾರ ಮಾಡಿದ್ರಲ್ಲ, ಅದು ಮಾತ್ರ ಕೇಳಕ್ ಆಗ್ಲಿಲ್ಲ. ದಯವಿಟ್ಟು
0: ತಮ್ಮ ಹೆಸರು ಯಾರು, ತಮ್ಮ ಹೆಸರು ಹೇಳಿ.
2: ನಮ್ ಹೆಸರು ಹೇಳಿದ್ರೆ ನೀವು ಏನೋ ಅನ್ಕೋತೀರಾ, ಹೇಳ್ಬಿಡ್ಲ
0: ಏನೋ ಅನ್ಕೋತೀರ ಅಂದ್ರೆ ಏನಾದ್ರೂ ಹೆಸರು ಇರ್ಬೇಕಲ್ವಾ?
2: ಹೆಸರು ಇದೆ ನಿಮ್ಗೆ ಗೊತ್ತು. ಮೂರ್ತಿ ಚಾಮಲಾಪುರ.
0: ಚಾಮಲಾಪುರದ ಮೂರ್ತಿ ಅವ್ರೆ, ನಮಸ್ಕಾರ ಹೇಳಿ. ಚಾಮಲಾಪುರ ಮೂರ್ತಿ ಅವ್ರೆ
2: ನಮಸ್ಕಾರ ಸರ್. ಧ್ವನಿ ನಿಮ್ದು ಚೇಂಜ್ ಆಗ್ಬಿಟ್ಟೈತೆ.
0: ಏನ್ ಹಂಗೆ ವಾತಾವರಣದಲ್ಲಿ ಚೇಂಜ್ ಅಲ್ವಾ ಹಂಗೆ?
2: ಹೌದು ಹೌದು, ಫಸ್ಟ್ ಕಂಡಿದಕ್ಕೆ ಆಗ್ಲಿಲ್ಲ.
0: ಯಾರೋ ಹೊಸ ಬಂದ್ಬಿಟ್ಟು ಅನ್ಕಂಡ್ರ
2: ಆಮೇಲೆ ನಮ್ ದಿಗ್ವಿಜಯ ಸರ್ ಅಲ್ವಾ ಅನ್ಕೊಂಡೆ.
0: ಓಕೆ ಮೂರ್ತಿ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
2: ಕಾರ್ಯಕ್ರಮಗಳು ಚೆನ್ನಾಗಿದೆ, ಪೆಟ್ರೋಲ್ ಇಲ್ಲ ಅಲ್ಲಿ ಮಿಲ್ಲಲ್ಲಿ. ಸ್ವಲ್ಪ ಹಳೆ ಹಾಡುಗಳು ಚೂರು ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ ಸರ್.
0: ಹಳೆ ಹಾಡುಗಳು ಪ್ರಸಾರ ಆಗುತ್ತಲ್ಲ, ಮೂರ್ತಿ ಅವರ ಯಾವಾಗ್ಲೂ ಬೇಡಿಕೆ ಹಳೆ ಹಾಡು ಅಂತ ಅಲ್ವಾ? ಖಂಡಿತ ಹಳೆ ಹಾಡುಗೂ ಕೂಡ ಖಂಡಿತ ಬೆಲೆ ಇದೆ, ಖಂಡಿತ ಪ್ರಸಾರ ಮಾಡ್ತಾ ಇರ್ತೀವಿ ಅಲ್ವಾ?
2: ಮಾಡ್ತಾ ಇರ್ತಾರೆ. ಇವಾಗ ಒಂದ್ ಹಾಡ್ ಹಾಕೊಂಡಿದ್ರಲ್ಲ, ಅದೇನೋ ಇಂಗ್ಲಿಷ್ನವ್ರು ಬಡ್ಕೋತಾರಲ್ಲ ಒಂಥರ ಲಬ ಲಬ ಲಬ ಲಬ ಅಂದ್ಬಿಟ್ಟು.
0: ಓಕೆ, ಯಾಕೆಂದ್ರೆ ಕೆಲವ್ರ ಅಭಿರುಚಿಗಳು ಬೇರೆ ಇರ್ತಾವಲ್ವಾ, ಕೆಲವ್ರಿಗೆ ಹೊಸ ಹಾಡುಗಳ ಆಸಕ್ತಿ ಇರುತ್ತೆ, ಇನ್ ಕೆಲವರಿಗೆ ಹಳೆ ಹಾಡು ಆಸಕ್ತಿ ಇರುತ್ತೆ. ಎಲ್ಲರ ಒಂದು ಬೇಡಿಕೆಗೆ ನಾವು ಮನ್ನಣೆ ಕೊಡ್ಲೇಬೇಕಲ್ಲ ಮೂರ್ತಿ ಅವರೇ. ಇರ್ಲಿ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಹಾ,
2: ಕಾರ್ಯಕ್ರಮ ಹೇಳಿದ್ರೆ ಸರ್ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿದೆ ಅಂತ.
0: ಓಕೆ ಓಕೆ ಮೂರ್ತಿ ಅವರೇ, ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ, ನಮಸ್ಕಾರ
3: ಸರ್. ಜೊತೆ ಮಾತಾಡಿ ಬಹಳ ವರ್ಷ ಆಗಿದೆ.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
3: ನಮ್ಮ ಹೆಸರು ದೇವರಾಜ ಮಾರ್ಕೆಟ್, ಸುಂದರ ರಾಜನ್ ಭಟ್ಟು.
0: ಓ ಸುಂದರ ರಾಜ್ ಅವರು, ನಮಸ್ಕಾರ. ಬಹಳ ದಿನಗಳೇ ಆಗೋಯ್ತಾವ್ ಕರೆ ಮಾಡಿ, ಏನ್ ಕಾಣುತ್ತೆ?
3: ಹ್ಞೂ ಸರ್, ಬಹಳ ಸಿಗ್ತಾನೆ ಇಲ್ಲ ಸರ್ ನಮ್ಗೆ. ಹಡೋಬಿದ್ದಾಗ ಸಿಗ್ತಾ ಇದ್ರು, ಹೊಸ ಸಿಗ್ತಾ ಇಲ್ಲ. ಇವತ್ತೇನೋ ನಿಮ್ ಜೊತೆ ಮಾತಾಡೋ ಪುಣ್ಯ ಸಿಕ್ಕಿದೆ, ಮಾತಾಡ್ತೀನಿ.
0: ಅಲ್ಲ, ಯಾಕೆ ಅಂತ ಹೇಳಿದ್ರೆ ಸುಂದರಾಜ್ ಅವ್ರೆ, ಒಂದ್ ತಿಳ್ಕೊಳ್ಳಿ
3: ಹೇಳಿ ಸರ್.
0: ಆಷಾಢ ಬರ್ತಾ ಇದೆ, ಆಷಾಢ ಬರ್ತಾ ಇದೆ ಅಂತ ಹೇಳಿದ್ರೆ ಸುಂದರ ರಾಜ್ ಅವರು ಆಕಾಶವಾಣಿಗೆ ಬಂದು ದೇವರ ಪ್ರಸಾದವನ್ನ ಎಲ್ಲರಿಗೂ ಹಂಚ್ತೀರಿ ಅಲ್ವಾ? ನೋಡಿ, ಆ ಒಂದು ಸಂದರ್ಭದಲ್ಲಿ ತಮ್ಮ ಕರೆ ಸಿಕ್ಕಿದೆ. ಸುಂದರರಾಜ್ ಅವರ ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
3: ಕಾರ್ಯಕ್ರಮ ನಿಮ್ಗೆ ಭಾನುವಾರ ಧ್ವನಿ ವಾಹಿನಿ ಚೆನ್ನಾಗಿತ್ತು. ಆಮೇಲೆ ನೀವು ಮಕ್ಕಳ
0: ಮಕ್ಕಳ ಮಂಟಪ,
3: ಮಕ್ಕಳ ಮಂಟಪ ಒಂದು ನಿಮ್ದು ನೀವೊಂದು ಪ್ರೋಗ್ರಾಮ್ ಮಾಡಿಸ್ಕೊಟ್ರಿ ಮಗ ಯೋಗದ ಒಂದು ಟ್ಯೂಷನ್ ಹುಡುಗಿದ್ದು.
0: ಅದೇ ಅದೇ ಮಕ್ಕಳ ಮಂಟಪದಲ್ಲಿ, ಮಕ್ಕಳ ಮಂಟಪದಲ್ಲಿ
3: ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದ್ಸಲಿ ಸುಮಾರು ದಿವಸದಲ್ಲಿ ಒಂದು ಗಾಯತ್ರಿ ಪ್ರೋಗ್ರಾಮ್ ಅಲ್ಲಿ ಒಂದು ಹುಡುಗಿ ಹೇಳ್ಕೊಟ್ಟಿದ್ದು ಕೇಳಿದ್ರಿ. ಅದು ನಿಮ್ದು ಹೋಟ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆ ಸರ್.
0: ಓಕೆ ಸುಂದರ ರಾಜ್ ಅವರೇ, ಕರೆ ಮಾಡಿದ್ದಕ್ಕೆ
3: ತುಂಬಾ ಚೆನ್ನಾಗಿದೆ.
0: ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
3: ಥ್ಯಾಂಕ್ ಯು ಸರ್.
0: ಓಕೆ ಆಹಿರಿ, ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಕೊನೆಯ ಪತ್ರ ನಿಮ್ ಕೈಲಿದೆ, ಓದಿ ಕಾರ್ಯಕ್ರಮ ಮುಗಿಸೋಣ ಆಯ್ತಾ?
4: ಖಂಡಿತ. ಎನ್ ಶಂಕರ್ ಅವರ ಒಂದು ಮಿಂಚಂಚೆ ಇದೆ. 19/6/2026 ಪ್ರಸಾರವಾದ ಕಾಡಿನ ಕಥೆಗಳು ಕಾರ್ಯಕ್ರಮದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ: ಮನುಷ್ಯನು ಇತರ ಜೀವಿಗಳಿಗಿಂತ ಹೇಗೆ ಭಿನ್ನ ಎಂದರೆ, ಎಲ್ಲ ಜೀವಿಗಳು ಪರಿಸರದಲ್ಲಿನ ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಆದರೆ ಮನುಷ್ಯ ತನ್ನ ಅಗತ್ಯತೆಗೆ ತಕ್ಕಂತೆ ಪರಿಸರವನ್ನೇ ಬದಲಾಯಿಸಲು ಹೋಗುತ್ತಾನೆ. ಇಂದಿನ ನಮ್ಮ ಬಹುತೇಕ ಜಾಗತಿಕ ಸಮಸ್ಯೆಗಳಿಗೆ ಇದೇ ಕಾರಣವಾಗಿದೆ. ಪರಿಸರದಲ್ಲಿ ಉಂಟಾಗುತ್ತಿರುವ ಅಸಮತೋಲನ, ಅತಿವೃಷ್ಟಿ, ಅನಾವೃಷ್ಟಿ, ಮಾಲಿನ್ಯ, ಇವುಗಳೆಲ್ಲ ಮನುಷ್ಯನ ಈ ಅತೀವವಾದ ಮತ್ತು ಅಮಾನುಷ ಎಂದೇ ಪರಿಗಣಿಸಬಹುದಾದ ಯತ್ನಗಳೇ ಕಾರಣವಾಗಿದೆ. ಸಹಜವಾಗಿ ಬಾಳಲು ಕಲಿಯದ ಬುದ್ಧಿಜೀವಿ ಮನುಷ್ಯನ ನಡವಳಿಕೆ ವಿಪರ್ಯಾಸ ಎನಿಸುವ ಮಟ್ಟಿಗೆ ವ್ಯಕ್ತವಾಗುತ್ತಿದೆ. ಜೀವ ಪರಿಸರದ ಅಸಮತೋಲನಕ್ಕೆ ಮನುಷ್ಯನೇ ಕಾರಣವಾಗುತ್ತಿರುವುದು ನಾಚಿಕೆಗೇಡಿನ ವಿಷಯ. ಮನುಷ್ಯ ಹಕ್ಕಿಯಂತೆ ಹಾರುವುದ ಕಲಿತ, ಮೀನಿನಂತೆ ಈಜುವುದ ಕಲಿತ, ಆದರೆ ಮನುಷ್ಯ ಮನುಷ್ಯನಂತೆ ಬಾಳುವುದು ಕಲಿಯಲೇ ಇಲ್ಲ ಎಂಬ ಮಹನೀಯರ ಉಕ್ತಿ ನೆನಪಾಗುತ್ತದೆ. ನಮ್ಮಲ್ಲಿ ಅರಿವನ್ನು ಮೂಡಿಸುವಂತಹ ಇಂತಹ ಕಾರ್ಯಕ್ರಮದ ಪ್ರಸಾರಕ್ಕಾಗಿ ನಿಲಯದ ನಿರ್ದೇಶಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳು. ಕಾರ್ಯಕ್ರಮದ ರೂವಾರಿ ಶ್ರೀಯುತ ಗೋಪಾಲ್ ಸರ್ ಅವರಿಗೆ ವಿಶೇಷ ಕೃತಜ್ಞತೆಗಳು ಎಂದು ನಮಗೆ ಮಿಂಚಂಚಿಯನ್ನು ಕಳಿಸಿದ್ದಾರೆ ಎನ್ ಶಂಕರ್ ಅವರು, ಶ್ರೀರಾಂಪುರ 2ನೇ ಹಂತ, ಮೈಸೂರಿನಿಂದ.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಿಗ್ವಿಜಯ್ ಬಿ ಹಾಗೂ ಆಹಿರಿ ಪುಟ್ಟಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ-ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ ಶೇಕಡ 50ರಷ್ಟು ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು ಶೇಕಡ 50 ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ದರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ ಒನ್ ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕೆಲವು ಸಾರಿ ಬೆಳೆ ವಿಮೆಗೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈನ್ ಗೇಜಿನ ಸಮಸ್ಯೆಯಿಂದಾಗಿ ನಮಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈನ್ ಗೇಜ್ ಅಲ್ಲಿ 0 ಅಂತೇಳಿ ಬಂದಿದೆ. ಇದರಿಂದಾಗಿ ಮೂಡಿಗೆರೆಯೂ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಬೆಳೆ ವಿಮೆ ಸರಿಯಾಗಿ ಬರಲಿಲ್ಲ ಅನ್ನುವಂತ ರೈತರ ದೂರಿನ ಹಿನ್ನೆಲೆಯಲ್ಲಿ

0: ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದ್ಸತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈನ್ ಗೇಜ್ಗಳಿವೆ, ಅದರಲ್ಲಿ 107 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆಗಳಿದೆ ಮತ್ತು 129 ಸಮರ್ಪಕವಾಗಿಲ್ಲ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತ ಹೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ಹೇಳಿದ್ದಾರೆ. ನಾವು 10 15 ದಿವಸ ತಗೊಂಡಿ, ನೀವು ಕೊನೆಯದೂ ಕೂಡ ಸರಿಯಾಗಬೇಕು ಅಂತ ಹೇಳಿದೆ.
1: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬೋ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ. ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆ ಆಗೋದು ಬೇಡ. ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು! ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು. ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ? ಈ ಗಣೆಬರಹದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ, ಎಷ್ಟು ಗೌರವಿಸುತ್ತಿದ್ದ! ಯಾವ MRPL ಕಂಪನಿಯಂತೆ ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು. ತನ್ನ ಮನೆಯಲ್ಲಿ ಬಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು. ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ. ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ, ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು. ಅಯ್ಯ ನನ್ನ ಕಂದ, ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು, ಅಮ್ಮ ಬಿಡಿಮ್ಮ, ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು, ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು. ಒಳ್ಳೆಯವರು ಅಂತ ನೋಡಿ

0: ಹೋಗುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ, ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ, ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಹೇಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ. ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬಾ ಮಾತುಕತೆಯಲ್ಲದ ಹುಡುಗ. ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸ ಬರದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತೆ. ಊಟ ತಿಂಡಿಯ ಕೊರತೆಯೇ ಇಲ್ವಂತೆ? ನಾವೇ ನೋಡಿದ್ವಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ ವಿಶ್ರಮಿಸಿಕೊಳ್ಳುವಿರಂತೆ. ಆನಂದ ಬದಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು, ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆಯಾಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದೆ ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲರ ಮಧ್ಯೆ ನಮ್ಮ ಮಗಳು ಶ್ರುತಿಯೂ ಬಿಎ ಮುಗಿಸಿ ಮನೆಯಲ್ಲಿದ್ದಳಲ್ಲ. ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ. ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ ಅವನೂ ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ. ಅವನೆದುರು ನಾವು ಕರಗಿ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು, ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ. ಎರಡೂ ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಆತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು ಬಂದಿದ್ದರಿಂದ ಇದ್ದುದರಲ್ಲೇ ನಮಗೆ ನೆಮ್ಮದಿ. ಹೀಗಿರುವಾಗಲೇ ಶ್ರುತಿ ಬಸಿದಳು. ಮೊದಲ ಬಸಿರು ಎಲ್ಲರಿಗೂ ಸಂಭ್ರಮ. ಆನಂದನ ಮನೆಯವರೆಲ್ಲ ಕುನಿದಾಡಿ ಬಿಟ್ಟಿದ್ದರು. ಮಗುವನ್ನೊಮ್ಮೆ ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊರಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆ ಇಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೆ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನು? ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನದೆ. ಒಂದಷ್ಟು ದಿನಗಳು ಕಳೆಯಲಿ, ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹರಿಯುವುದು. ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ, ಚಕ್ರ ಮುರಿಯದಂತೆ, ಬಾಗದಂತೆ, ಬಿರುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ? ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ. ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ. ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು. ಇದು ಮೂರು ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯ್ತು. ಇಲ್ಲಿ ಕುಳಿತುಕೊಂಡು ಚಿಂತೆ ಪಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿಯಿಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳಲ್ಲಿ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನು? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದು ಕೊಂಡವರು ಆ ದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರದಲ್ಲಿ ಅಳಿಯ ಆನಂದನನ್ನು ಹಾಸಿಗೆಯಲ್ಲಿ ಮಲಗಿಸಲಾಗಿತ್ತು. ಕಾಲುಗಳ ತುಂಬ ಬ್ಯಾಂಡೇಜ್ ಸುತ್ತಲಾಗಿತ್ತು. ಹಣೆ, ಮೂಗು, ಕೈಯೆಲ್ಲವೂ ಗಾಯ. ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ನಿದ್ದೆ ಬಂದಿತ್ತು ಅನ್ನಿಸುತ್ತದೆ. ಅಯ್ಯೋ ದೇವರೇ, ಏನಪ್ಪಾ ಇದು ಅಂದ. ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಗಂಟಲು ಕಟ್ಟಿಕೊಂಡಿತು. ಅಡಿಗೆ ಮನೆಯಲ್ಲಿದ್ದ ಆನಂದನ ತಾಯಿ ಯಾರೋ ಬಂದ ಹಾಗಾಯ್ತಲ್ಲ ಅಂತ ಹೊರಬಂದರೆ ಎದುರಿಗೆ ಬೀಗರು. ದುಃಖ ತಡೆದುಕೊಳ್ಳಲಾಗದೆ ಸೆರಗು ಬಾಯಿಗಿಟ್ಟುಕೊಂಡು ಅಳಲಾರಂಭಿಸಿದರು. ಅದೇ ಹೊತ್ತಿಗೆ ಮೆಡಿಕಲ್ಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು. ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೇಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡು ಹೋಗಿತ್ತಂತೆ. ತಲೆ ಕಾಲೆಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದು ಇದು ಆಪರೇಷನ್ ಅಂತ 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು ಬದುಕಿದ್ದೇ ಹೆಚ್ಚು ಬೀಗರೇ. ಮಗುವಿನ ಪುಣ್ಯವೋ ಏನೋ, ಕೋಮಾದಲ್ಲಿದ್ದವನಿಗೆ ಎಚ್ಚರವಾದಾಗ ನೆನಪುಗಳಿಗೇನು ತೊಂದರೆಯಾಗಿಲ್ಲ. ಪ್ರತಿ ದಿನ ಶ್ರುತಿ ಮತ್ತು ಮಗುವನ್ನು ಕನವರಿಸುತ್ತಾನೆ. ಫೋನ್ ಮಾಡೋಣಂದರೆ ನಮ್ಮನ್ನೂ ತಡೆಯುತ್ತಾನೆ. ಆಸ್ಪತ್ರೆಯಲ್ಲಿರುವಾಗಲಂತೂ ನಮಗೆ ಯಾರ ಬಗ್ಗೆಯೂ ಗಮನವಿರಲಿಲ್ಲ. ಬಾಣಂತಿ, ಮಗು, ನಿಮ್ಮೆಲ್ಲರನ್ನು ನೋಡೋಣ ಅಂತಂದರೆ ಇವನನ್ನು ಬಿಟ್ಟು ಬರೋದಾದರೂ ಹೇಗೆ ಬೀಗರೆ ಹೇಳಿ? ಅಳಿಯ ಬರಲಿಲ್ಲವೆಂದು ನೀವೇ ಬರಬಹುದೇನೋ ಎನ್ನುವ ನಿರೀಕ್ಷೆ ಇತ್ತು. ಆಗಲಾದರೂ ನಿಮಗೆ ವಿಷಯ ತಿಳಿಸಬಹುದಿತ್ತು ಅಂತ. ಮಗು ಅಲ್ಲಿ ಯಾರಿದ್ದಾರೆ? ಇಷ್ಟು ದೂರ ಬರುವುದಾದರೂ ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ. ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ, ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ, ಆದರೆ ಇಂಥ ಪರಿಸ್ಥಿತಿಯಲ್ಲಿರುವ ಅಳಿಯ ಮತ್ತು ಬೀಗರನ್ನು ಸುಮ್ಮನೆ ಅನುಮಾನಿಸಿದ್ದೆವಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ದರೆ ಸೊಸೆಯ ಕಾಲ್ಗುಣ, ಮಗುವಿನ ಅದೃಷ್ಟ ಚೆನ್ನಾಗಿಲ್ಲ ಅಂತೆಲ್ಲ ಯಾವ್ಯಾವುದೋ ಅನ್ನಬಾರದ ಮಾತುಗಳನ್ನೆಲ್ಲ ಆಡುತ್ತಿದ್ದರೇನೋ. ಆದರಿಲ್ಲಿ ಎಂಥ ಸಜ್ಜನರಿವರು! ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಯಾವುದಿದೆ? ಸಂಸಾರದ 10 ಪಟ್ಟು ಒಳ್ಳೆಯತನ ಇವರಿದೆ. ದೇವರೇ, ನಮ್ಮ ಸಂಸಾರವನ್ನು ಚೆನ್ನಾಗಿಡಪ್ಪ ಎನ್ನುತ್ತಾ 4 ತುತ್ತು ತಿಂದರು. ಸ್ವಲ್ಪ ಹೊತ್ತಿಗೆ ಆನಂದನಿಗೆ ಎಚ್ಚರವಾಯಿತು. ಎದುರಿಗೆ ಮಾವನನ್ನು ಕಂಡಾಗ ಕಣ್ಣು ಮಂಜಾಯಿತು. ಕೈ ಹಿಡಿದು ಭಾವುಕನಾದ. ಮಗನಂತೆ ಅಕ್ಕರೆ ತೋರುತ್ತಿದ್ದವರನ್ನು ಸಾಕುವ ಜವಾಬ್ದಾರಿಯನ್ನು ತಾನು ಹೊರಬೇಕಿತ್ತು. ಆದರೆ ಭಗವನ್ ಇದೇನು ಮಾಡಿಬಿಟ್ಟ? ಮನಸ್ಸು ಗೊಂದಲಗಳ ಗೂಡಾಗಿ ತಲೆ ಆ ಕಡೆ ತಿರುಗಿಸಿ ಕಣ್ಣೀರಾದ. ವಿಠಲ ಮೂರ್ತಿಗಳು ಹೇಳಿದರು, ನೀನು ಬರದೇ ಇದ್ದದ್ದು ನೋಡಿ ನಾವೇನೋ ಅಂದುಕೊಂಡೆವು. ಇಲ್ಲಾಗಿರೋದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದದ್ದಾಯಿತು. ದೇವರು ದೊಡ್ಡವನು. ನನ್ನ ಮಗನನ್ನು ಮತ್ತೆ ನನ್ನ ಮಡಿಲಿಗೆ ಮರಳಿಸಿದ್ದಾನೆ. ಬೀಗರ್, ನಿಮ್ಮ ಮನೆ ಮನಸ್ಸುಗಳನ್ನು ನೋಡುವಾಗ ನನಗರ್ಥವಾಗುತ್ತಿದೆ. ನೀವು ಹೇಗೆ ತಾನೇ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಮ್ಮಲ್ಲಿಗೆ ಬರುವುದು? ಅದಕ್ಕಾಗಿ ಬರುವವರ ನಾನೇ ನನ್ನ ಮಗಳು ಮತ್ತು ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಬೀಗತಿಯವರೇ, ಬಾಣಂತಿ ಕೆಲಸವನ್ನು ಮಾಡಲು ನಿಮ್ಮಿಂದಾಗದು. ಅದಕ್ಕೆ ನನ್ನ ಹೆಂಡತಿ ಒಂದಷ್ಟು ದಿನಗಳವರೆಗೆ ಇಲ್ಲೇ ಇರಲಿ, ನಾನು ಇರುವೆ. ಹೇಗೂ ಅಳಿಯನ ಸೇವೆ ಮಾಡಿದ್ದವಳಲ್ಲವೇ, ಇಲ್ಲೂ ಸ್ವಲ್ಪ ನಿಮಗೆ ಸಹಾಯವಾಗಲಿ. ಮಗಳಿಗೂ ಗಂಡನ ಜೊತೆ ಇದ್ದಂತೆ ಆಗುತ್ತದೆ. ನಾನು ಬೀಗರಿಬ್ಬರು ಮೊಮ್ಮಗುವಿನ ಮುಖ ನೋಡಿ ನಮ್ಮ ದುಃಖವನ್ನು ಮರೆಯುತ್ತೇವೆ. ನಂದನವನದಂತೆ ಇದ್ದ ಈ ಮನೆ ಮತ್ತೆ ಹಾಗೆಯೇ ಆಗಬೇಕು. ಅಲ್ಲಾದರೆ ಬಾಡಿಗೆಯ ಸಾರವಿದೆ. ನಾಯಿ ಬೆಕ್ಕುಗಳಿಗೆ ಒಂದಷ್ಟು ದಿನ ಅನ್ನ ಹಾಕುವ ಕೆಲಸವನ್ನು ಅವರು ನೋಡಿಕೊಳ್ಳುತ್ತಾರೆ. ಏನಂತೀರಿ? ಆನಂದ, ನಿನ್ನ ಹೆಂಡತಿ ಮಗು ಬರಲೇನು ಇಲ್ಲಿಗೆ ಅಂದಾಗ ಮೂವರ ಮುಖದಲ್ಲೂ ನಕ್ಷತ್ರ ಹೊಳಪಿನ ನಗು. ಮನೆಯೊಳಗೆ ಕಾಲಿಡುತ್ತಾ ಮೂರ್ತಿಗಳು ಯೋಚಿಸಿದರು, ಸದ್ಯ ಅಳಿಯನ ಮನೆಗೆ ಹೋಗಿ ಬಂದ ವಿಷಯವನ್ನು ಈಗ ಹೇಳುವುದು ಬೇಡ. ನಾಳೆ ನಾನು ಅವಳ ತಾಯಿಯೂ ಸೇರಿ ಮಗಳನ್ನು ಗಂಡನ ಮನೆಗೆ ಹೊರಡಿಸುವ ಕೆಲಸವನ್ನು ಮಾಡೋಣ. ಅಲ್ಲಿಗೆ ಹೋಗುವುದೆಂದರೆ ಬಾಣಂತಿಗೆ ಸಂತ ಆಗದೇ ಇರುತ್ತದೆಯೇ? ಒಂದು ವಾರದಲ್ಲಿ ಅವಳು ಮೈಕೈ ತುಂಬಿಕೊಂಡು ಚೆನ್ನಾಗಾದರೆ ಸೀದಾ ತಡ ಮಾಡದೆ ಕರೆದುಕೊಂಡು ಹೋಗುವುದೇ ಸರಿ ಎಂದು ನಿರ್ಧರಿಸಿ ಸ್ನಾನ ಮುಗಿಸಿ ಮಗುವಿನ ಮುಖ ನೋಡಲು ಮೂರ್ತಿಗಳು ಬಾಣಂತಿ ಕೋಣೆಯೊಳಕ್ಕೆ ಹೋದರು.
1: ಇದುವರೆಗೆ ಸುಲೋಚನಾ ಪಚ್ಚಿನಡ್ಕ ಅವರು ಪ್ರಸ್ತುತಪಡಿಸಿದ ಕತೆ ಹೃದಯಾನುರಾಗ ಕೇಳಿದಿರಿ. ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಅಲ್ಲಿಗೆ ಮತ್ತೆ ತೆರಳಬೇಕು. ಅಲ್ಲಿಗೆ ಮತ್ತೆ ತೆರಳಬೇಕು, ಕನಸಿನ ಕಸದ ರಾಶಿಯ ಅಗೆದು ಅಲ್ಲಿ ಮಣ್ಣಾಗಲು ಹೊರಟ ಅವರಿವರ ಮಾತುಗಳು ತರೆಗೆಲೆಗಳಂತೆ ಇನ್ನೂ ಸದ್ದು ಮಾಡುವುದನ್ನು ಕೇಳಬೇಕು ನೀನು. ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋರೆದ ನಿನ್ನ ಮನಸ್ಸು ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋಗರೆದ ನಿನ್ನ ಮನಸ್ಸು ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ನಿನ್ನ ಯಾತನೆಯ ಆಕ್ರಂದ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದು ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದೇ ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು. ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು. ಇಂದಿನ ಜೊತೆಗಾರರ ನಂಬಿಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು. ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು. ಹಿಂತಿರುಗಿ ನೋಡಲೇಬೇಕು ಎಂದು ಮತ್ತೆ ಮುಂದುವರಿಯಲು ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ನನ್ನ ಮುಂದಿನ ಕವನ ಕೊನೆಗೂ ಶೀರ್ಷಿಕೆ ದೊರಕಲಿಲ್ಲ. ಆ ಹುಟ್ಟಿನ ಆದಿಯು ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಯಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಅರಿವಿನ ತೀರದೋಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡದೊರೆತ ಪುಳಕವದು. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಅವಕಾಶವು ಕಿರಿದಾಗಿರಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದರೂ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ಅವನ ಮಾತಿಗೆಂದೇ

0: ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ನಿದಿರೆ ದೂರ ತೀರವಾದಾಗ ಸ್ನೇಹ ಸುಳಿವ ನೆನಪಿನ ನೌಕೆಯೊಳು ಅವನೇ ನಾವಿಕನಾಗಿದ್ದ. ಪ್ರೇಮಲೋಕದ ಚಿತ್ರದಲ್ಲಿ ನೆನಪು ನೇಯುವ ಕಥೆಯೊಳಗೆ ಪ್ರೇಮದ ಅಮಲಿನಲ್ಲಿರೆತು ಕರಗಿದ ನೆರಳಿನಂತೆ ಪ್ರೀತಿಯ ಕಾವ್ಯವೊಂದು ಹಾಡಾಗಿ ರಾಗವಾದ ದನಿ ಆಲಾಪಿಸಿದಾಗ ಕೊನೆಯಲ್ಲೂ ಶೀರ್ಷಿಕೆ ದಕಲೇ ಇಲ್ಲ.
1: ಇದುವರೆಗೆ ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:30:38. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಸರಳಾ ದೇಸಾಯಿ ಅವರು ಹಾಡಿರುವ ಭಕ್ತಿ ಗೀತೆಗಳು. 12:45 ಜನಪದ ಸಂಗೀತ ನಾಗಮ್ಮ ಮತ್ತು ಸಂಗಡಿಗರಿಂದ ದೊಣ್ಣಮ್ಮನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಶೈಲಾ ಸಿದ್ದರಾಮಪ್ಪ ಅವರಿಂದ. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಸಂಜೆ 5:30 ಹಾಗೂ 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿ ರವಿ ಅವರ ವಯಲಿನ್ ವಾದನವನ್ನು ಆಲಿಸಬಹುದು. 3:30 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ ಪ್ರಾಯೋಜಿತ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್.

4 ಗಂಟೆಗೆ ಮಹಿಳಾ ರಂಗ. ಮೊದಲು ವಿಧವೆಯರು ಎದುರಿಸುವ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಇಂದಿರಾ ಆರ್ ಅವರೊಂದಿಗೆ ಮಾತುಕತೆ. ನಂತರ ವಿಧವೆಯರ ಪರವಾಗಿ ಇರುವ ಕಾನೂನುಗಳ ಕುರಿತು ಮೈಸೂರಿನ ವಕೀಲರಾದ ಎಂಎನ್ ಸುಮನ ಅವರಿಂದ ಮಾಹಿತಿ. ಪ್ರಸ್ತುತಿ ಸಹನ. 4:30 ಹಾಗೂ ರಾತ್ರಿ 8:30ಕ್ಕೆ ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಐದು ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಆರೈಕೆ. ವಿಷಯ ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ. ಭಾಗವಹಿಸುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆನ್ಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಎಸ್. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಮತ್ತು ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. 6:10 ವಚನ ಬಾನುಲಿ ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪು ನೇರಳೆ ತೋಟದ ಸ್ಥಾಪನೆ ಮತ್ತು ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮಾಳ್ ಅವರ ಹಾಡುಗಾರಿಕೆ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್

ಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:35:15 ಈಗ ಸರಳಾ ದೇಸಾಯಿ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಮಹಿಪತಿ ದಾಸರ ರಚನೆ ನಂಬಬಾರದೆ ಮನವೇ, ನಂಬಿದವರಿಗಾವ ದೈವ ಅಂಬುಜಾಕ್ಷನೀತನೆಂದು

ಇನ್ನು ಮುಂದೆ ಕೇಳಿ ಪುರಂದರದಾಸರ ರಚನೆಯಲ್ಲಿ ಚಿಂತೆ ಏತಕೋ ಬಯಲ ಭ್ರಾಂತಿ ಏತಕೋ ಕಂತುಪಿತನ ದಿವ್ಯನಾಮ ಮಂತ್ರವನ್ನು ಜಪಿಸುವವಗೆ.

ಹೇಳಿದ್ರು. ಸಮಯ ಸರಿಯಾಗಿ 12:45. ಜನಪದ ಸಂಗೀತ ನಾಗಮ್ಮ ಮತ್ತು ಸಂಗಡಿಗರಿಂದ ದೊಣ್ಣಮ್ಮನ ಹಾಡು

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿ ಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಧನವನ್ನು ಅಂದರೆ ವಿದ್ಯುತ್ತನ್ನು ಬಳಕೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ಭಾರತದಲ್ಲಿ ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯುತ್ತಿನ ಅವಶ್ಯಕತೆಯು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದರೆ ಭಾರತ ನೈಸರ್ಗಿಕವಾಗಿ ದೊರೆಯುವಂತಹ ಸೌರಶಕ್ತಿಯ ಬಳಕೆಯಲ್ಲಿ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ಅಂದರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಸೌರ ಇಂಧನದ ಉತ್ಪಾದನೆಯ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 ಗಿಗಾವ್ಯಾಟ್ನಷ್ಟು ಸೌರ ವಿದ್ಯುತ್ತನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂದರೆ ಸಾಂಪ್ರದಾಯಿಕ ನೈಸರ್ಗಿಕ ಇಂಧನದ ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಆ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನು ಆರಂಭ ಮಾಡಿತು. ಇದರ ಪ್ರಕಾರ ಮನೆಯ ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಂದರೆ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸಿ ಇಂಧನದ ಉತ್ಪಾದನೆಯನ್ನು ಮಾಡಿ ದೇಶವನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಹಾಗಾದರೆ ಈ ಸೂರ್ಯಘರ್ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದನ್ನು ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಮನೆಯ ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನು ನೀಡುತ್ತೆ. ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೋ ಆ ವೆಚ್ಚದ ಮೇಲೆ 60%-ವರೆಗೂ ಸಬ್ಸಿಡಿಯನ್ನು ನೀಡಲಾಗುತ್ತೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ವರೆಗಿನ ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನವನ್ನು ಕೂಡ ಪಡೆಯಬಹುದು. ಅಂದರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ನೀವು ಅಳವಡಿಸ್ತೀರಿ ಅಂತ ಅಂದರೆ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸ್ತೀರಿ ಅಂದರೆ 60,000 ರೂಪಾಯಿ. ಹಾಗೆ 3 ಕಿಲೋವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸೋದಕ್ಕೆ ಮುಂದಾದರೆ 78,000 ರೂಪಾಯಿ ಸಹಾಯಧನವನ್ನು ಸರ್ಕಾರ ನಿಮಗೆ ಕೊಡುತ್ತೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಈ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉಚಿತವಾಗಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನು ಪಡೆಯಬಹುದು. ಈ ಸೂರ್ಯಘರ್ ಯೋಜನೆಯಿಂದ ದೇಶಕ್ಕೆ ಬಹಳ ಅನೇಕ ಪ್ರಯೋಜನಗಳನ್ನು ನಾವು ಪಡೆಯುತ್ತೇವೆ. ಭಾರತ ಜಗತ್ತಿನಲ್ಲಿ ಆಗಲೇ ಹೇಳಿದಾಗೆ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ದೇಶಗಳಲ್ಲೊಂದು. ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಇದರ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂದರೆ 30 ಪಟ್ಟು, 1-2 ಪಟ್ಟಲ್ಲ 30 ಪಟ್ಟು ಸೌರ ವಿದ್ಯುತ್ತಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಈ ಉತ್ಪಾದನೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿ ಕಲ್ಲಿದ್ದಲಿನ ಮೇಲಿನ ಅಥವಾ ಬೇರೆ ಇಂಧನದ ಮೇಲಿನ ಅವಲಂಬನೆಯನ್ನು ತಗ್ಗಿಸಬೇಕು. ಆ ಮೂಲಕ ನೈಸರ್ಗಿಕವಾಗಿ ಉಚಿತವಾಗಿ ಸಿಗುವಂತಹ ಸೂರ್ಯನ ಶಕ್ತಿಯಿಂದ, ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡಿ ಈ ಮೂಲಕ ಭಾರತವನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು. ಆತ್ಮನಿರ್ಭರ ಭಾರತ ಅನ್ನುವಂತಹ ಯಾವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿದೆಯೋ ಅದನ್ನು ಸಾಕಾರ ಮಾಡಬೇಕು ಅನ್ನುವಂತಹ ಗುರಿಯನ್ನ ಸೂರ್ಯಘರ್ ಯೋಜನೆ ಹೊಂದಿದೆ. ಈ ಯೋಜನೆಯಿಂದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯ ಛಾವಣಿಯ ಮೇಲೆ ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದ್ರಿಂದ ಹೆಚ್ಚುವರಿಯಾಗಿ 30 ಗಿಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಅಂದಾಜಿದೆ. ಮನೆ ಮಂದಿ ತಮ್ಮ ತಿಂಗಳ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಬಹುದು. ಹಾಗೆ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯನ್ನ ಈ ಯೋಜನೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಯಾವುದೇ ಯೋಜನೆ ಆರಂಭವಾದ್ರೂ ಕೂಡ ಅದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತವೆ. ಈ ಯೋಜನೆಯಿಂದ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂತು. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಉತ್ಪಾದನೆ ಮೇಲಿನ ವೆಚ್ಚ ವಾರ್ಷಿಕವಾಗಿ ಸುಮಾರು 75,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಇದರಿಂದ. ಹಾಗೆ ಸೂರ್ಯಘರ್ ಯೋಜನೆಯಿಂದ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅಂದ್ರೆ ವಾಪಸ್ ಬರುತ್ತೆ. ಅಂದ್ರೆ ಈ ಯೋಜನೆಗಾಗಿ, ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗಾಗಿ

0: ಜನ ಯಾವ ಎಷ್ಟು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೋ 5 ವರ್ಷಗಳಲ್ಲಿ ಆ ಹಣವನ್ನ ಅವರು ವಾಪಸ್ ಪಡಿಬಹುದು. 5 ವರ್ಷಗಳಲ್ಲಿ ಈ ಹಣವನ್ನ ವಾಪಸ್ ಪಡೆದ್ರೆ ಮುಂದಿನ 20 ವರ್ಷಗಳವರೆಗೆ ಫ್ರೀಯಾಗಿ ವಿದ್ಯುತ್ ಅನ್ನ ಪಡೆಯಬಹುದು. ಮನೆಯಲ್ಲಿ ಉತ್ಪಾದನೆ ಮಾಡಿದಂತಹ ಕರೆಂಟು ಬ್ಯಾಟರಿಯಲ್ಲಿ ಸಂಗ್ರಹ ಆಗಿದ್ದು ಅದನ್ನ ಬೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಮಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ಪಡೆಯಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆಯಾಗಿ ವಾಯುಮಾಲಿನ್ಯದ ಪ್ರಮಾಣವು ತಗ್ಗುತ್ತೆ. ಅಂದ್ರೆ ಈಗ ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಜನ ಅಲ್ಲಿಂದ ಊರು ಬಿಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದು ಬರೀ ದೆಹಲಿಯ ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ನಗರಗಳಲ್ಲಿ ವಾಯುಮಾಲಿನ್ಯ ಅನ್ನುವಂಥದ್ದು ಬಹಳ ಗಂಭೀರ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ. ಇಂಥ ದಿನಮಾನಗಳಲ್ಲಿ ಸೂರ್ಯಘರದಂತಹ ಯೋಜನೆಗಳು ವಾಯುಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅಂದ್ರೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ಕೊಡುಗೆಯನ್ನ ನೀಡುತ್ತವೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಯಾರೆಲ್ಲ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳಾಗಬಹುದು ಅಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಭಾರತದ ಪ್ರಜೆ ಆಗಿರಬೇಕು, ಹಾಗೆ ಭಾರತದಲ್ಲಿ ಸ್ವಂತ ಮನೆಯನ್ನು ಹೊಂದಿರಬೇಕು, ಮತ್ತೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದಕ್ಕೆ ಅವರ ಮನೆಯ ಮೇಲ್ಗಡೆ ಸೂಕ್ತವಾದ ಜಾಗ ಇರಬೇಕು, ಹಾಗೆ ಮನೆಯಲ್ಲಿ ವಿದ್ಯುತ್ತಿನ ಸಂಪರ್ಕ ವ್ಯವಸ್ಥೆಯು ಇರಬೇಕು. ಹಾಗೆಯೇ ಈ ಸೂರ್ಯಘರ್ ಯೋಜನೆಯನ್ನ ಯಾರು ಪಡೆಯಲಿಕ್ಕೆ ಯೋಚನೆ ಮಾಡ್ತಾರೋ ಅವರು ಸೋಲಾರ್ ಪ್ಲಾಂಟ್ಗಳನ್ನ ಮಾಡೋದಕ್ಕಾಗಿ ಸರ್ಕಾರದಿಂದ ಈ ಹಿಂದೆ ಯಾವುದೇ ಸಹಾಯಧನವನ್ನ ಪಡೆದುಕೊಂಡಿರಬಾರದು. ಅಂದ್ರೆ ಇದೇ ಅವರ ಮೊದಲ ಲಾಭವನ್ನ ಪಡೆಯುವಂತಹ ಮೊದಲ ಯೋಜನೆ ಆಗಿರಬೇಕು. ಸರ್ಕಾರ ಈ ಯೋಜನೆಗೆ ಯಾವೆಲ್ಲ ರೀತಿಯಲ್ಲಿ ನೆರವನ್ನ ಕೊಡುತ್ತೆ ಅನ್ನೋದನ್ನ ನೋಡುವುದಂದ್ರೆ ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗಿನ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಕ್ಕೆ 7% ಬಡ್ಡಿಯೊಂದಿಗೆ ಸರ್ಕಾರ ಸಾಲವನ್ನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸಿದಂತಹ ರೆಪೋ ದರಕ್ಕಿಂತ 5% ಬಡ್ಡಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೂರ್ಯಘರ್ ಯೋಜನೆಗಂತಾನೆ ಸರ್ಕಾರ ಅಧಿಕೃತವಾದ ಜಾಲತಾಣವನ್ನ ಮಾಡಿದೆ. PM Suryaghar.gov.in ಗೆ ಭೇಟಿಯನ್ನ ನೀಡಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನ ಕೇಳ್ತಾ ಹೋಗುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಈ ರೀತಿಯ ಮಾಹಿತಿಗಳನ್ನ ಆನ್ಲೈನ್ ನಲ್ಲಿ ಅದು ಕೇಳ್ತಾ ಹೋದಾಗೆ ಅವನ್ನೆಲ್ಲ ನೀವು ಒದಗಿಸ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕೆ ಬೇಕಾದಂತಹ ಬಹುಮುಖ್ಯವಾದ ದಾಖಲೆಗಳು ಅಂದ್ರೆ ನಿಮ್ಮ ಗುರುತಿನ ಪುರಾವೆ, ಹಾಗೆ ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಕೇಳ್ತಾರೆ, ಹಾಗೆ ಮನೆಯ ನಿಮ್ಮ ಸ್ವಂತ ಮನೆ ಇದೆ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಮನೆಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಸ್ಥಿರವಾದಂತಹ ಇಂಧನವನ್ನ ಉತ್ಪಾದನೆಯನ್ನ ಮಾಡಿ ಭಾರತವನ್ನ ಸಬಲೀಕರಣದತ್ತ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಮನೆಗಳಿಗೆ ಲಾಭ ಆಗತ್ತೆ. ಅವರಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಹಾಗಾಗಿ ಇಂಥ ಒಂದು ಅತ್ಯುತ್ತಮವಾದ ಮಹತ್ವದ ಪ್ರಯೋಜನಕಾರಿಯಾದಂತಹ ಯೋಜನೆಯ ಲಾಭವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪಡೆದುಕೊಳ್ಬೇಕು. ಭಾರತ ಇಂಧನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯತ್ತ ಸಾಗುವಂತಾಗಲಿ. ಆ ಮೂಲಕ ನಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಕೂಡ ಹಾನಿಯನ್ನ ಕಡಿಮೆ ಮಾಡಬಹುದು. ನೈಸರ್ಗಿಕ ಇಂಧನಗಳ ಬಳಕೆಯನ್ನ ಮಾಡುವ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಲಾಭ ಮಾತ್ರ ಅಲ್ಲದೆ ದೇಶಕ್ಕೂ ಕೂಡ ನಾವು ಕೊಡುಗೆಯನ್ನ ಕೊಡಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡೆಯುವಂತಾಗ್ಲಿ. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟ್ರದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967 ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್, ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು, ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುಎನ್ಡಿಪಿ, ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26 ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಮ್ಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದ್ದು ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ. ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ

0: ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 1:22:22. ಶೈಲಾ ಸಿದ್ದರಾಮಪ್ಪ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ KS ನರಸಿಂಹಸ್ವಾಮಿ ಅವರ ರಚನೆಯಲ್ಲಿ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು

ಇನ್ನು ಮುಂದೆ ಕೇಳಿ. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯಲ್ಲಿ ಜೀವ ಬಂದಂತೆ ಸವಿಭಾವ ಬಂದಂತೆ ಇನಿಯ ನೀ ಬಂದೆ ನನ್ನ ಬಾಳಿಗೆ

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 100.6. ಇದು ಆಕಾಶವಾಣಿ ಮೈಸೂರು. ಸಮಯ 1:30:10. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಲು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480885523. ಸಂಖ್ಯೆ ಮತ್ತೊಮ್ಮೆ 9480858523. ಮೊದಲು ಬಂದ ಸಂದೇಶಗಳಿಗೆ ಆದ್ಯತೆ ಇರುತ್ತದೆ. ಕಾರ್ಯಕ್ರಮದ ಮೊದಲಿಗೆ ಮದುವೆ ಮನೆಯ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಕಾರ್ತಿಕ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ, ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ನಮಗೆ ಮೊದಲ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದರಾಮನ ಹುಂಡಿ ಗ್ರಾಮದಿಂದ ಸೂರ್ಯನಾರಾಯಣ, ಮಂಜುಳಾ ಹಾಗೂ ನಾಗಾರ್ಜುನ ಇವರ ಮೆಚ್ಚಿನ ಗೀತೆ ಸರ್ವಜ್ಞ ಮೂರ್ತಿ ಚಿತ್ರದ್ದು. ಪಿ ನಾಗೇಶ್ವರ ರಾವ್ ಅವರ ಧ್ವನಿಯಲ್ಲಿರುವ ಈ ಗೀತೆಯ ಸಾಹಿತ್ಯ ಎಂ ನರೇಂದ್ರ ಬಾಬು ಅವರದು. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರಿಂದ.

ಸರ್ವಧರ್ಮ ಶೌರ್ಯ ಅಭಿಮಾನ ನೆರೆಸುವ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ಕನ್ನಡದ ನಾಡು ನುಡಿ ಭೇದ ಬೆಳ ಛೇದಿಸಲು ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ

0: ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂ ಇವರ ಅಪೇಕ್ಷೆಯಲ್ಲಿ ಮರೆಯಲಾಗದ ಕಥೆ ಚಿತ್ರದ್ದು. ಗೀತೆಯ ಗಾಯಕರು ಪಿ ಸುಶೀಲ, ಚಿ ಉದಯ ಶಂಕರ್ ಅವರ ಸಾಹಿತ್ಯವಿದೆ, ಸಂಗೀತ ಸಂಯೋಜಕರು ಉಪೇಂದ್ರ ಕುಮಾರ್.

ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮೈಸೂರು, ಮೈಸೂರು ಮಹಾನಗರ ಪಾಲಿಕೆ, ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿ ಮೈಸೂರು ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 27ನೆಯ ತಾರೀಕಿನಂದು ಬೆಳಿಗ್ಗೆ 12 ಗಂಟೆಗೆ ಕರ್ನಾಟಕ ಕಲಾಮಂದಿರದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಹಾಗೂ ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ 9 ಗಂಟೆಗೆ ನಗರದ ಅರಮನೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕರ್ನಾಟಕ ಕಲಾಮಂದಿರದವರೆಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಂದ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜೆಪಿ ನಗರದಿಂದ ರಾಧಾ ಜಯರಾಮ್ ಅವರು ಅಪೇಕ್ಷಿಸಿರುವ ಬೆಸುಗೆ ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ವಿಜಯ ಭಾಸ್ಕರ್. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ. ನಜರ್ಬಾದ್ ಮೈಸೂರಿನಿಂದ ರವಿ, ರಾಹುಲ್ ಮತ್ತು ರಾಕೇಶ್ ಅವರ ಅಪೇಕ್ಷೆಯಲ್ಲಿ ವೃಂದಗಾನದಲ್ಲಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಶೀರ್ಷಿಕೆ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್ ಅವರಿಂದ.

ಇದುವರೆಗೆ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಸಂದೇಶ ಕಳುಹಿಸಿದ ಶ್ರೋತೃಗಳಿಗೆಲ್ಲ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಸಂದೇಶ ಕಳುಹಿಸಿದವರು ಮೈಸೂರು MG ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ, SVP ನಗರ

ಮೈಸೂರಿನಿಂದ ಸುಜಾತ, ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ಮುಗಳಖೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು, ಹೇಮರಾಜು ಜಗದೀಶ್ವರಿ ಅಕ್ಷತಾ ಸಾವಿತ್ರಮ್ಮ ಗಣೇಶ್ ನಗರ ಮೈಸೂರಿನಿಂದ, ಕೆಸರೆ ಜಯಂತಿ ಮಹದೇವ್ ತುಷಾರಿಣಿ ದಾಕ್ಷಾಯಿಣಿ, ಮೈಸೂರಿನ ಹಳದಕೇರಿಯಿಂದ ಗಾಯತ್ರಿ ರಮೇಶ್ ಅರವಿಂದ್ ಶ್ರೇಯಸ್ ವಿಶ್ವನಾಥ್ ಹರ್ಷಿಕಾ ಮೈತ್ರಿ ಜಯಶ್ರೀ ರಾಗಶ್ರೀ ಪುಟ್ಟರಾಜಪ್ಪ ರಾಮಕೃಷ್ಣನಗರ ಮೈಸೂರಿನಿಂದ, ಶಶಿ ಕಾಳಬೋರೆಗೌಡ ನಿವೇದಿತ ನಗರ ಮೈಸೂರಿನಿಂದ, ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್ ನಂದಿನಿ ಕಾವ್ಯ ಅಂಜಲಿ ಹರ್ಷಿತ್ ಆಚಾರ್, ಶ್ರೀನಿವಾಸ ಜಿಪಿ ಗೊಬ್ಬರ್ಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ಮಹಮ್ಮದ್ ನದೀಮ್ ಗಾಯತ್ರಿಪುರಂ ಮೈಸೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪುಷ್ಪ ಜೈನ್ ಮತ್ತು ಎಸ್ ಪಾರ್ಶ್ವನಾಥ್ ಜೈನ್ ಜೆಪಿ ನಗರ ಮೈಸೂರಿನಿಂದ, ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿ ಮೈಸೂರಿನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ನಾಗಮಧು ದಟಗಳ್ಳಿ ಮೈಸೂರಿನಿಂದ ಮಂಜು ಅವರು ಕಳಿಸಿದ್ದಾರೆ, ಪದ್ಮಾ ದೇವಲಿಂಗೇಗೌಡ ಅಂಕುಶಾಪುರದಿಂದ, ನಂದೀಶ್ ಮೈಸೂರಿನಿಂದ, ಅಣ್ಣಪ್ಪ ಶ್ರೀರಂಗಪಟ್ಟಣದಿಂದ, ರಾಘವೇಂದ್ರ ನಿಸರ್ಗ ಪೂರ್ಣಿಮಾ ಹೆಮ್ಮನಹಳ್ಳಿಯಿಂದ, ವನಜಾ ಶಿವಕುಮಾರ್ ಟಿಕೆ ಬಡಾವಣೆಯಿಂದ, ನಂಜನಗೂಡು ತಾಲೂಕು ತೊರೆಮಾವುನಿಂದ ವೆಂಕಟೇಶ್ ಹನುಮಯ್ಯ ಮಹದೇವಸ್ವಾಮಿ ಬಜಾರ್ ರವಿಕುಮಾರ್ ಪವಿತ್ರ, ದಾವಣಗೆರೆ ಸಂಜೀವಿನಿ ಆಂಜನೇಯ ಬಡಾವಣೆಯಿಂದ ವರ್ಷಿತಾ ಗಣೇಶ್ ಮತ್ತು ಸಂಗಡಿಗರು, ಸತೀಶ್ ವೆಂಕಟೇಶ್ ಮೈಸೂರಿನ ರಾಜೇಂದ್ರ ನಗರದಿಂದ, ನಂಜನಗೂಡು ತಾಲೂಕು ನಗರ್ಲೆ ದೇವಮ್ಮ ಸ್ವಾಮಿ, ಅಮೃತ ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಜೆಪಿ ನಗರದಿಂದ ಜ್ಯೋತಿ ಲಕ್ಷ್ಮಿ, ಹರ್ಷಿತ್ ಮತ್ತು ಕೃತಿಕಾ ಮೈಸೂರು ವಿನಾಯಕ ನಗರದಿಂದ, ಸೂರಜ್ ರಾಜಶೇಖರ್ ಕವಿತಾ ಶೀತಲ್ ಶಶಾಂಕ್ ಲಿಂಗಾಂಬುದಿ ಪಾಳ್ಯ ಮೈಸೂರಿನಿಂದ, ಮರಿನಂಜ ನಂಜುಂಡಸ್ವಾಮಿ ಚಂದನ್ ಗುಂಡ್ಲುಪೇಟೆಯಿಂದ, ಹಾಗೂ ನೀಲಮ್ಮ ಮೃತ್ಯುಂಜಯ ಭುವನಶ್ರೀ ಪದ್ಮಾವತಿ ಮಹೇಶ್ ನಿರ್ಮಲಾ ಭಾರತಿ ಮಾಲತಿ ಶಿವಸ್ವಾಮಿ ವಿಕ್ಕಿ ಪುಟ್ಟಿ ಅಶೋಕಪುರಂ ಮೈಸೂರಿನಿಂದ ನಮಗೆ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ಆನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ.

0: ಸಂಬಂಧಿಸಿದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿ ಇದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹೀಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು

0: ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2:40:20. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಇಷ್ಟಕಾಮ್ಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ. ಸಂಗೀತ ಸಂಯೋಜಕರು ಬಿ ಅಜನೀಶ್ ಲೋಕನಾಥ್.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಇನ್ನು ಮುಂದೆ ಕೇಳಿ, ಕವಿರಾಜ್ ಅವರ ಸಾಹಿತ್ಯ, ಜೋಶುವಾ ಶ್ರೀಧರ್ ಅವರ ಸಂಗೀತವಿರುವ ಲವ್ ಗುರು ಚಿತ್ರದ ಗೀತೆ, ಗಾಯಕರು ಬೆನ್ನಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ ಗೀತೆ. ಸಾಹಿತ್ಯ ನೀಡಿದ್ದಾರೆ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರಿಂದ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ತಂಗಾಳಿ ನಾಗರಾಜ್ ಅವರ ಸಾಹಿತ್ಯವಿರುವ ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಸಂಗೀತ ನೀಡಿದ್ದಾರೆ ವೆಂಕಟ್ ನಾರಾಯಣ್, ಗೀತೆಯ ಗಾಯಕರು ಹರಿಹರನ್ ಮತ್ತು ಚಿತ್ರಾ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿವಿ ರವಿ ಅವರಿಂದ ವಯಲಿನ್ ವಾದನವನ್ನು ಕೇಳುವಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ತ್ರಿವೆಂಡ್ರಂ ಆರ್ ವೈದ್ಯನಾಥನ್ ಅವರಿಂದ ಮೃದಂಗ ಸಹಕಾರ. ಮೊದಲಿಗೆ ಕೇಳಿ ವಿನಾಯಕ, ಹಂಸಧ್ವನಿರಾಗ ಆದಿತಾಳದಲ್ಲಿ ವೀಣಾ ಕುಪ್ಪಯ್ಯರ್ ಅವರ ರಚನೆ.

ಇನ್ನು ಮುಂದೆ ಕೇಳಿ. ವರಾಳಿ ರಾಗ ಆದಿತಾಳದಲ್ಲಿ ಪಾಪನಾಶಂ ಶಿವನ್ ಅವರ ಒಂದು ರಚನೆ. ಕಾ ವಾ ವಾ ಕಂದ ವಾ ವಾ.

ಇನ್ನು ಮುಂದೆ ಕೇಳಿ. ಕೇದಾರಗೌಳ ಆದಿತಾಳದಲ್ಲಿ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಅವರ ರಚನೆ. ಸರಗುಣ ಪಾಲಿಂಪ ಸಮಯಮುರ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿ ರವಿ ಅವರ ವಯಲಿನ್ ವಾದನವನ್ನು ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ತ್ರಿವೆಂಡ್ರಮ್ ಆರ್ ವೈದ್ಯನಾಥನ್ ಅವರಿಂದ ಮೃದಂಗ ಸಹಕಾರವಿತ್ತು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಬಿತ್ತರವಾಯಿತು. ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮಾಳ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3:30:12. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ, ನವದೆಹಲಿ.

0: जर्मन, लैटिन, ग्रीक, संस्कृत और हिंदी पर भी संपूर्ण अधिकार रखते थे। इन भाषाओं के ज्ञान के कारण ही उन्हें शब्दकोश बनाने में बहुत सहायता मिली। उन्होंने लिखा था,
1: जब मैं अपने जीवन पर विचार करता हूं तो मुझे लगता है ईसा मसीह, हिंदी और तुलसीदास ये वास्तव में मेरी आध्यात्मिक साधना के तीन प्रमुख घटक हैं और मेरे लिए इन तीन तत्वों में कोई विरोध नहीं है बल्कि गहरा संबंध है। मैं ईसा मसीह का परम भक्त हूं, हिंदी मेरा अनुराग है और गोस्वामी तुलसीदास मेरी प्रेरणा।
0: कामिल बुल्के की हिंदी सेवाओं के लिए 1974 में भारत सरकार ने उन्हें पद्म भूषण की उपाधि से सम्मानित किया। जब लोग उन्हें फादर कहते तो वे किंचित संकोच से बोल उठते,
1: फादर अंग्रेजी शब्द है, यदि मुझे कामिल बाबा कहो तो सचमुच मुझे बहुत अच्छा लगेगा।
0: 17 अगस्त 1982 को दिल्ली में इस अद्भुत शोध शिल्पी, राम कथा अनुरागी, बहुभाषाविद और हिंदी भाषा के अनन्य सेवक का निधन हो गया। उनकी मृत्यु शैया पर मात्र 2 पुस्तकें थीं, बाइबल और गोस्वामी तुलसीदास जी की विनय पत्रिका। उन्हें दिल्ली में ही दफनाया गया।
2: 36 साल बाद वर्ष 2018 में पद्म भूषण फादर कामिल बुल्के का पार्थिव अवशेष दिल्ली से उनकी कर्मभूमि रांची लाया गया। उनके अवशेष को पूरे सम्मान के साथ रांची सेंट जेवियर कॉलेज में दफनाया गया।
0: महान शब्द शिल्पी और हिंदी साहित्य के इस पुरोधा फादर कामिल बुल्के बाबा को हमारा आभार सहित शत शत नमन।
3: डॉक्टर कामिल बुल्के, अभी आपने सुना ये कार्यक्रम और अब इसी के साथ हमारा आज का उमंग कार्यक्रम यहीं पर समाप्त होता है। तो अब अपने साथी अजीत को उमंग कार्यक्रम की तकनीकी टीम के साथ कल तक के लिए आज्ञा दीजिए। नमस्कार।
4: उमंग उमंग उमंग उमंग।
5: इदुवरेगे राष्ट्रीय शैक्षणिक कार्यक्रम सरणि उमंग केळिदिरि। प्रायोजकरु CIET ಮತ್ತು NCERT ನವದೆಹಲಿ. ಸಮಯ ಸರಿಯಾಗಿ 4 ಗಂಟೆ.
6: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಧವೆಯರು ಎದುರಿಸುವ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಇಂದಿರಾ ಆರ್ ಅವರೊಂದಿಗೆ ಮಾತುಕತೆ ಕೇಳೋಣ. ಇವರೊಂದಿಗೆ ಭಾಗವಹಿಸಿದ್ದಾರೆ ಸಹನ.
7: ಕೇಳುಗರೆಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮಹಿಳಾ ರಂಗದಲ್ಲಿ ಬಹಳ ವಿಶೇಷವಾದಂತಹ ಹಾಗೆ ಅವಶ್ಯಕತೆ ಇರುವಂತಹ ಒಂದು ಅಪರೂಪದ ಕಾರ್ಯಕ್ರಮ ಅಂತಲೂ ಕೂಡ ಹೇಳಬಹುದು. ಏನಪ್ಪಾ ಅಂತ ಹೇಳಿದ್ರೆ ವೈಧವ್ಯದ ಸ್ಥಿತಿಯನ್ನ ಕುರಿತಾದಂತಹ ಒಂದು ಚರ್ಚೆ, ಹಾಗೆ ಅದರ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ. ಇಂಟರ್ನ್ಯಾಷನಲ್ ವಿಡೋಸ್ ಡೇ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ಸ್ ಇತ್ತೀಚೆಗೆ ಅದನ್ನ ಒಂದು ದಿನವನ್ನಾಗಿ ಪರಿಗಣಿಸಿ ಅದಕ್ಕೆ ಒಂದು ಟೈಟಲ್ ಅನ್ನ ಕೊಟ್ಟು ಇನ್ವಿಸಿಬಲ್ ವಿಮೆನ್ ಇನ್ವಿಸಿಬಲ್ ಪ್ರಾಬ್ಲಮ್ಸ್ ಅಂತ ಹೇಳಿ, ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಅಥವಾ ಅಷ್ಟಾಗಿ ಬೆಳಕಿಗೆ ಬರದೇ ಇರುವಂತಹ ಹೆಣ್ಣು ಮಕ್ಕಳು ಹಾಗೆ ಅವರ ಒಂದು ಸಮಸ್ಯೆಗಳ ಕುರಿತಾಗಿ ಒಂದು ಚರ್ಚೆಯನ್ನ ಮಾಡಿ ಅದರ ಕುರಿತಾಗಿ ಅರಿವನ್ನ ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಡೀತಾ ಇದೆ. ಹಾಗೆ ಆ ಮೂಲಕ ಈ ಕಾರ್ಯಕ್ರಮವನ್ನ ಮಹಿಳಾ ರಂಗದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗ ವಿಧವೆಯರ ಕುರಿತು ಅವರ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು ಅಥವಾ ಕುಟುಂಬದಲ್ಲಿ ಅವ್ರಿಗೆ ಆಗುವಂತಹ ಸಮಸ್ಯೆಗಳು, ಅದಕ್ಕೆ ಪರಿಹಾರ ಏನು, ಜೊತೆಗೆ ಸಾಮಾಜಿಕವಾಗಿ ಎಲ್ಲರಿಗೂ ಈ ಒಂದು ವಿಚಾರದ ಕುರಿತಾಗಿ ಅರಿವನ್ನ ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಾಮಾಜಿಕವಾಗಿ ಈ ಒಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆನಲ್ಲಿದ್ದಾರೆ ಇಂದಿರಾ ಆರ್. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೊದಲಿಗೆ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಆಗಿದ್ರು. ಅದರ ಜೊತೆಗೆ ಮಹಿಳಾ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ರು. ಈಗ ಪ್ರಸ್ತುತ MS ರಾಮಯ್ಯ ಅಪ್ಲೈಡ್ ಸೈನ್ಸ್ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾಗಿ ಇವರು ತಮ್ಮ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ತಮ್ಮ ಕರ್ತವ್ಯವನ್ನ ಎಂದಿಗೂ ನಾನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಬಹಳ ಉತ್ಸುಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಂದು ಸೇವೆಯನ್ನೇ ಮಾಡ್ತಾ ಇದ್ದಾರೆ ಇವರು ಸಮಾಜಕ್ಕೆ, ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಅಂತ ಹೇಳಬಹುದು. ಇಂದಿರಾ ಮೇಡಮ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
8: ನಮಸ್ಕಾರ.
7: ಸೊ ಇವಾಗ ಪೀಠಕ್ಕೆ ಕೊಟ್ಟಿದ್ದೀನಿ ಈ ಒಂದು ಕಾರ್ಯಕ್ರಮದ ಬಗ್ಗೆ. ಈಗ ಇತಿಹಾಸವನ್ನ ನೋಡ್ತು ಅಂತ ಹೇಳಿದ್ರೆ, ಈ ಹಿಂದೆನೂ ಕೂಡ ನಮ್ಗೆ ಸ್ವಾತಂತ್ರ್ಯಕ್ಕೆ ಮುಂಚೆಯಿಂದನೂ ನಾವು ತಗೊಳ್ತು ಅಂತ ಹೇಳಿದ್ರೆ, ಅವಾಗಿಂದನೂ ವಿಧವೆಯರ ಪರವಾಗಿ ಬಹಳಷ್ಟು ಜನ ಹೋರಾಟ ಮಾಡಿದರೆ. ಅವರಿಗೆ ಮರು ವಿವಾಹವನ್ನ ಮಾಡಿಸೋದಾಗಿರ್ಬೋದು ಅಥವಾ ಮದುವೆಗೆ ಒಂದು ಕನಿಷ್ಠ ವಯಸ್ಸನ್ನ ನಿಗದಿಪಡಿಸೋದು. ಸೊ ಹಾಗೆ ಈಗ ಇತಿಹಾಸದಿಂದ ನಾವು ಬಂತು ಅಂತ ಹೇಳಿದ್ರೆ, ಸೊ ಅದು ಹೇಗೆ, ಆ ಒಂದು ಕ್ರಾಂತಿ ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?
8: ಮೊದಲಿಗೆ ಹೇಳ್ಬೇಕಾದ್ರೆ, ವಿಧವಾ ವಿವಾಹಕ್ಕೆ ಮಾನ್ಯತೆಯನ್ನ ಕಾನೂನಾತ್ಮಕವಾಗಿ ನೀಡುವ ಪ್ರಯತ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ದು 1800 ಒಂದು ಸಮಯದಲ್ಲಿ ಅಂತ ಹೇಳಿದ್ರುನು, ವಿಧವೆಯರು ಅನುಭವಿಸ್ತಾ ಇದ್ದಂತ ಕಷ್ಟಗಳು ಕುಟುಂಬದಲ್ಲಿ ಸಮಾಜದಲ್ಲಿ ಅದಕ್ಕೆ 1000 ಇತಿಹಾಸ ಇದೆ. ಆದ್ರೆ 1824 ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡ್ತಾ ಕಾಯಿದೆ ಬಂದಾಗ ಅದು ಅಷ್ಟು ಪರಿಣಾಮ ಬೀರ್ಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ವಿಧವೆಯರು ಮತ್ತೆ ವಿವಾಹ ಮಾಡ್ಕೊಳ್ಳಿಕ್ಕೆ ಮಾನ್ಯತೆ ಇರಲಿಲ್ಲ ಅನ್ನೋದೊಂದು. ವಿವಾಹದ ವಯಸ್ಸು ನಿಗದಿ ಆಗಿರ್ಲಿಲ್ಲ. ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಹೆಣ್ಮಕ್ಳಿಗೆ ಮದುವೆ ಮಾಡೋದ್ರಿಂದ, ಅದು ಅತಿ ಸಣ್ಣ ವಯಸ್ಸಿನ ಹೆಣ್ಮಕ್ಳನ್ನ ಬಹಳ ಹಿರಿಯರಾದಂತ ಪುರುಷರ ಜೊತೆನು ವಿವಾಹ ಮಾಡಿ ಅವ್ರೇನಾದ್ರೂ ತೀರ್ಕೊಂಡ್ರೆ ಅನೇಕ ಜನ ಹೆಣ್ಮಕ್ಳು ವಿಧವೆಯರಾಗೋಗ್ತಾ ಇದ್ರಂತೆ. ಮತ್ತೆ ಅವರಿಗೆ ಶಿಕ್ಷಣದ ಹಕ್ಕು ಕೂಡ ಇರಲಿಲ್ಲ. ಹಾಗಾಗಿ ಹೆಣ್ಮಕ್ಳಲ್ಲೇ ಅನೇಕರಲ್ಲಿ ಯಾವ ತರ ಭಾವನೆ ಇತ್ತು ಅಂತಂದ್ರೆ, ಇಂಥ ಅವಮಾನಕರವಾದ ಪರಿಸ್ಥಿತಿಗಳನ್ನ ಎದುರಿಸೋದಕ್ಕೆ ಬದಲು ವಿಧವೆಯರಾಗಿ ಸತಿ ಸಹಗಮನ ಮಾಡ್ಕೊಳ್ಳೋದೇ ಒಳ್ಳೆಯದು ಅನ್ನುವಂಥ ಪ್ರತಿಭಟನೆಗಳು ಆ ಕಾಯಿದೆಗೆ ಹೆಣ್ಮಕ್ಳಿಂದಾನೆ ಬಂತು ಅಂತ ಕೂಡ ನಾವು ಓದಿದ್ದೀವಿ. ಆದರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಬರೀ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡಿದ್ರೆ ಪ್ರಯೋಜನ ಆಗಲ್ಲ, ಅದನ್ನ ಮಾಡೋದ್ರ ಜೊತೆ ಜೊತೆನಲ್ಲಿ ವಿಧವಾ ಪುನರ್ ವಿವಾಹಕ್ಕೆ ಅವಕಾಶ ಕೊಡಬೇಕು, ವಿವಾಹದ ವಯಸ್ಸನ್ನ ಏರಿಸಬೇಕು, ಮತ್ತೆ ಹೆಣ್ಮಕ್ಳು ಮನೆಯಲ್ಲಿ ಕುತ್ಕೊಳ್ಳೋಕ್ ಬದಲು ಶಿಕ್ಷಣ ಪಡಿಬೇಕು ಅಂತ ಹೇಳಿದ್ರು. ಹಾಗಾಗಿ ಈ ವಿಧವಾ ಪುನರ್ ವಿವಾಹ ಕಾಯಿದೆಗೆ 100 ಇತಿಹಾಸ ಈಗಾಗಲೇ ಇದೆ. ಮತ್ತೆ ಒಂದು ಹೇಳ್ಬೇಕಂತಂದ್ರೆ, ಇದಕ್ಕೆ ಕೇವಲ ಆರ್ಥಿಕ ಕಾರಣಗಳಷ್ಟೇ ಅಲ್ಲ, ಸಾಂಸ್ಕೃತಿಕ ಕಾರಣಗಳು ಇದಾವೆ. ಹೆಣ್ಣು ಗಂಡನನ್ನ ಕಳ್ಕೊಂಡಾಗ ಆಕೆ ಅಪೂರ್ಣ ಅನ್ನುವಂತಹ ಒಂದು ಬಹಳ ನಕಾರಾತ್ಮಕ ಭಾವನೆಯನ್ನ ಪುರುಷ ಪ್ರಧಾನ ವ್ಯವಸ್ಥೆ ಈ ಸಮಾಜದಲ್ಲಿ ಸೃಷ್ಟಿಸಿರೋದ್ರಿಂದ ಅವರ ಪರಿಸ್ಥಿತಿ ಆ ರೀತಿ ಇತ್ತು. ಮತ್ತೆ ಅವ್ರು ಎದುರಿಸೋ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಪರಾವಲಂಬನೆ. ಅವರಿಗೆ ಶಿಕ್ಷಣ ಇಲ್ಲ ಅಥವಾ ಸ್ವಂತ ಉದ್ಯೋಗ ಇಲ್ಲ ಅಂದಾಗ ಅವ್ರು ತಮ್ಮ ಕುಟುಂಬದ ಸದಸ್ಯರ ಮೇಲೆ ಅಥವಾ ಈ ರೀತಿಯಾಗಿ ಸರ್ಕಾರಿ ಅಥವಾ ಇತರ ವ್ಯವಸ್ಥೆಗಳಿಂದ ಕೊಡುವಂತ ನೆರವಿನ ಮೇಲೆ ಅವಲಂಬಿಸಬೇಕಾಗತ್ತೆ. ಹಾಗಾಗಿ ಅವರ ಬಗ್ಗೆ ಚರ್ಚೆ ಮಾಡೋದು ಬಹಳ ಅವಶ್ಯ.
7: ಖಂಡಿತವಾಗ್ಲೂ. ಈಗ ನೀವು ಹೇಳಿದ್ರಿ, ಅವಾಗಿನ ಕಾಲದಿಂದಲೇ ಇದ್ರ ಬಗ್ಗೆ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಹೆಣ್ಮಕ್ಳಿಗೆ ವಯಸ್ಸನ್ನು ಕೂಡ ನಿಗದಿಪಡಿಸಿದ್ದಾರೆ, ಮದುವೆ ಆಗೋದಕ್ಕೆ ಕನಿಷ್ಠ ವಯಸ್ಸು ಇಂತಿಷ್ಟು ಅಂತ ಹೇಳಿ. ಅವರ ಪರವಾಗಿ ಕಾನೂನು ಇದ್ರೂ ಕೂಡ ಇಲ್ಲಿ ಸಾಂಸ್ಕೃತಿಕ ಒಂದು ಆಯಾಮದಿಂದ ನೋಡೋದು ಮುಖ್ಯ ಆಗತ್ತೆ. ಸೊ ನೀವು ಸಾಂಸ್ಕೃತಿಕ ಅಂದಾಗ ಈ ಒಂದು ಪ್ರಶ್ನೆ ನನಗೆ ಬಂತು. ಸೊ ಯಾವ ರೀತಿಯೆಲ್ಲ ಆಕೆಯ ಮನಸ್ಥಿತಿ ಹೇಗಾಗಿರ್ಬಹುದು ಆ ರೀತಿ ನೆಗೆಟಿವ್ ಆಗಿ ನೋಡಿದಾಗ? ಸೊ ಅಥವಾ ಆಕೆಗೇನೆ ಇದ್ರ ಬಗ್ಗೆ ಅರಿವಿಲ್ಲ ಅಂತ ಅಂದ್ರೆ ಇನ್ನೂ ಎಷ್ಟು ಕಷ್ಟ ಆಗ್ಬೋದು ಆಕೆಯ ಜೀವನ ಅಥವಾ ಪರಿಸ್ಥಿತಿ.
8: ಹಾ ಹೌದು, ಯಾಕೆಂದ್ರೆ ಇವತ್ತಿಗೂ ಕೂಡ ನೀವು ನೋಡಿದ್ರೆ ಪರಿಸ್ಥಿತಿ ಬದಲಾಗೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿಗೂ ಕೂಡ ನೀವು ನೋಡಿದ್ರೆ ವಿಶೇಷವಾಗಿ ಶುಭ ಸಮಾರಂಭಗಳು ಅಂತ ಹೇಳ್ತಾರಲ್ಲ, ಮದುವೆ ಇರಬಹುದು ಅಥವಾ ಮತ್ತಿನ್ಯಾವುದೋ ಒಂದು ಸಂದರ್ಭ ಇರಬಹುದು, ಅದರಲ್ಲಿ ವಿಧವೆಯರನ್ನ ಈವನ್ ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಕುಟುಂಬಗಳು ನಡೆಸ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಅವರನ್ನೇ ಏನೋ ಒಂದು ರೀತಿಯಲ್ಲಿ ಪ್ರತ್ಯೇಕಿಸ್ತಾರೆ. ಅಂದ್ರೆ ಆಕೆಗೆ ಪತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬೇರೆ ಮಾಡಿ ಇತರ ಹೆಂಗಸರಿಗೆ ಅತಿಯಾದ ಪ್ರಾಶಸ್ತ್ಯವನ್ನ ಕೊಟ್ಟು ಅವರಿಗೆ ಪೂಜೆ ಮಾಡೋ ಅಷ್ಟು ಮಟ್ಟಕ್ಕೆ ಬರ್ತಾರೆ. ಅಂದ್ರೆ ಹೆಣ್ಣಿಗೆ ಗಂಡ ಇಲ್ಲದೆ ಹೋದ್ರೆ ಅವಳು ಬದುಕು ಅಪೂರ್ಣ ಅನ್ನುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ, ಅದು ಬಹಳ ಪ್ರಬಲವಾಗಿ ಇತ್ತು ನಮ್ಮ ಸಮಾಜದಲ್ಲಿ. ಇವತ್ತು ಹೆಣ್ಮಕ್ಳಿಗೆ ಜಾಸ್ತಿ ಶಿಕ್ಷಣ ದೊರೆತ ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕೆ ಅವಕಾಶವನ್ನ ಅವರು ಪಡ್ಕೊಳ್ತಾ ಖಂಡಿತ ಇದ್ರ ಪ್ರಮಾಣ ಕಡಿಮೆ ಆಗಿದೆ. ಆದ್ರೆ ಇವತ್ತಿಗೂನು ಅವರನ್ನ ಒಂದು ಪ್ರತ್ಯೇಕ ಗುಂಪು ಅಂತ ನೋಡೋದ್ರಿಂದ ಅವರ ಮಾನಸಿಕ ಸ್ಥಿತಿ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ಯೋಚನೆ ನಾವು ಮಾಡ್ಬೇಕಲ್ವಾ. ಅವ್ರಿಗೆಷ್ಟು ಆಘಾತ ಆಗತ್ತೆ, ಅವ್ರ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದಾರೋ ಬಿಟ್ಟಿದಾರೋ ನನ್ ಗೊತ್ತಿಲ್ಲ, ಎಲ್ರಿಗೂ ಅದಕ್ಕೆ ಕೇರ್ ಮಾಡದೇ ಇರೋಂಥವ್ರು ಇರಬಹುದು. ಆದ್ರೆ ನೀವು ಒಂದು ಗುಂಪಿನಲ್ಲಿ ಇವರನ್ನೇ ಒಂದು ಪ್ರತ್ಯೇಕ ಮಾಡಿ ಬೇರೆಯವ್ರನ್ನ ಒಂದು ರೀತಿಯಲ್ಲಿ ನಡ್ಸ್ಕೊಳ್ಳೋದು, ಇವ್ರನ್ನೇ ಒಂದು ರೀತಿಯಲ್ಲಿ ನಡ್ಸ್ಕೊಳ್ಳೋದು ಮಾಡಿದಾಗ ಖಂಡಿತ ಮಾನಸಿಕ ಆಘಾತ ಆಗತ್ತೆ. ಅದು ಇವತ್ತಿಗೂ ನಡೀತಾ ಇದೆ. ಇದನ್ನ ನಾವು ಖಂಡಿತ ವಿದ್ಯಾವಂತರು ತಿಳಿದವರು ಮತ್ತು ಹೆಣ್ಮಕ್ಕಳನ್ನೇ ಮೊದಲು ಪ್ರಶ್ನೆ ಮಾಡ್ಬೇಕು ಇದನ್ನ.
9: ಖಂಡಿತ ಮೇಡಮ್, ಇವಾಗ ನೀವು ಹೇಳ್ತಾ ಇರುವಂತಹ ವಿಷಯನ ಮತ್ತೆ ನಾವು ಇತಿಹಾಸಕ್ಕೆ ಬೇಕಿದ್ರೆ ಕನೆಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದನೇ ಈ ಒಂದು ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್ ಏನಾಯ್ತು, ಬಹಳಷ್ಟು ವಿಚಾರಗಳ ಕುರಿತಾಗಿ ಕ್ರಾಂತಿ ಆಯ್ತು, ಹಾಗೆ ಬದಲಾವಣೆಗಳಾಯ್ತು. ಆದರೆ ನಮ್ಮ ಜನರ ಚಿಂತನೆಗಳಲ್ಲಿ, ಮನಸ್ಥಿತಿಯಲ್ಲಿ, ಮನೋಭಾವ, ಅದರಲ್ಲಿ ಬದಲಾವಣೆ ಎಷ್ಟರ ಮಟ್ಟಕ್ಕೆ ಬಂದಿದೆ, ಅದು ನಿಜವಾಗ್ಲೂ ಈ ನಡೆದಂತಹ ಈ ಚಳುವಳಿಗಳಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗಿದೆ ಅಥವಾ ಅದನ್ನ ಜನ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ.
8: ಒಂದ್ ಹೇಳ್ಬೇಕಂತಂದ್ರೆ ಈ ಇಡೀ ವಿಧವೆಯರಿರಬಹುದು ಅಥವಾ ಇತರರು ಇರಬಹುದು, ಒಂದು ತಪ್ಪು ಕಲ್ಪನೆ ಇರುವಂತದ್ದು ಈ ಸಮಾಜದ ಬಹುಜನರಲ್ಲಿ ಅಂತಂದ್ರೆ, ವಿವಾಹ ಅನ್ನುವಂಥದ್ದು ಹೆಣ್ಣಿಗೆ ಸಾರ್ಥಕತೆ ಆಕೆಯ ಬದುಕಿಗೆ ಕೊಡೋದಕ್ಕೆ ಅದು ಅತ್ಯವಶ್ಯಕ ಅಂತ. ಅದರಿಂದ ಬಹಳ ಹಿಂದಿನಿಂದ ನೀವು ನೋಡ್ಕೊಂಡು ಬಂದ್ರೆ ಹೆಣ್ಣಾದವಳಿಗೆ ಮದ್ವೆ ಆಗ್ಲೇಬೇಕು, ಅವಳಿಗೆ ಬಹುತೇಕ ಸಂದರ್ಭಗಳಲ್ಲಿ ಆಯ್ಕೆಯ ಪ್ರಶ್ನೆ ಇರಲಿಲ್ಲ. ಆದ್ರೆ ಇವಾಗ ಆಯ್ಕೆಯ ವಿವಾಹಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೆ ಸ್ವತಂತ್ರ ಪೂರ್ವದಲ್ಲಾಗಿರಬಹುದು ಅಥವಾ ಈಗ ಒಂದು ಸುಮಾರು 50-40 ವರ್ಷಗಳು ತೀರಾ ಪ್ರಗತಿಪರವಾದ ಚಿಂತನೆಗಳು ವಿವಾಹದ ವಿಷಯದಲ್ಲಿ ಬಂದಿದ್ದು ಕೇವಲ ಒಂದು 2 ದಶಕದಿಂದ ಇತ್ತೀಚೆಗಷ್ಟೇ. ಹೆಣ್ಣುಮಕ್ಕಳು ಹೆಚ್ಚಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಹೋಗೋದಕ್ಕೆ ಆರಂಭ ಮಾಡಿದಾಗ ಅಥವಾ ಅವರು ಉದ್ಯೋಗಗಳನ್ನ ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಿದಾಗ ಚಿಂತನೆಗಳು ಸ್ವಲ್ಪ ಬೇರೆ ಬೇರೆ ಆಗಕ್ಕೆ ಆರಂಭ ಆಯ್ತು. ಈ ಯೋಚನೆ ಇದೆಯಲ್ಲ, ಹೆಣ್ಣು ಅವಳ ಬದುಕು ಅಪೂರ್ಣ ಅಂತ, ಅದನ್ನ ಪ್ರಶ್ನೆ ಮಾಡಿದ್ದು ಮೊದಲು ಸಾಮಾಜಿಕ ಸುಧಾರಣಾ ಚಳುವಳಿ. ಆದ್ರೆ ಹೆಣ್ಣಿನ ಮೂಲಭೂತ ಸ್ಥಾನ ಕುಟುಂಬದಲ್ಲಿ ಬದಲಾಗ್ಬೇಕನ್ನೋ ಪ್ರಶ್ನೆ ಅವ್ರು ಎತ್ತಲಿಲ್ಲ. ಆದ್ರೂ ಕಣ್ಣಿಗೆ ಕಾಣುತ್ತಿದ್ದಂತ ಈ ಸಾಮಾಜಿಕ ಶೋಷಣೆ ಏನಿತ್ತು ಅದನ್ನ ಅವರು ಪ್ರಶ್ನೆ ಮಾಡಿದ್ರು. ಮತ್ತೆ ಮೊದಲೇ ನಾನು ಹೇಳಿದ ಹಂಗೆ ಕೇವಲ ವಿಧವಾ ವಿವಾಹಕ್ಕೆ ಮಾನ್ಯತೆ ಕೊಡೋದ್ರಿಂದನೇ ಈ ಸಮಸ್ಯೆ ಬಗೆಹರಿಯಲ್ಲ. ಮೊದಲು ಹೆಣ್ಣು ಮಕ್ಕಳನ್ನ ನಾವು ಬೆಳೆಸುವ ರೀತಿ ಬದಲಾಗ್ಬೇಕು, ಕುಟುಂಬಗಳ ಮನೋಭಾವ ಮೊದಲು ಬದಲಾಗ್ಬೇಕು. ಹಾಗಾಗಿ ಏನಾಯ್ತು ಅಂದ್ರೆ ಹೆಣ್ಣಾದವಳನ್ನ ಬೆಳೆಸುವಾಗಲೇನೇನೇ ನೀನು ಬೇರೆಯವ್ರ ಮನೆಗೆ ಹೋಗುವವಳು ವಿವಾಹ ಅನ್ನೋ ಅದನ್ನ ಒಂದು ಸಾಮಾಜಿಕ ಸಂಬಂಧವನ್ನಾಗಿ, ಪರಸ್ಪರ ಗೌರವ ಪೂರ್ವಕವಾದ ಸಂಬಂಧವನ್ನಾಗಿ ನೋಡೋ ಅಂತ ಸಂಸ್ಕೃತಿ ಇವತ್ತಿಗೂ ಬಹಳ ಕುಟುಂಬಗಳಲ್ಲಿ ಇಲ್ಲ. ಅದರಿಂದನೇ ಇವತ್ತು ನಿಕಟ ಸಂಗಾತಿಗಳಿಂದಾಗುವ ದೌರ್ಜನ್ಯ ಅಂತ ಹೇಳ್ತಾರಲ್ಲ, ಅಂದ್ರೆ ಕುಟುಂಬದ ಒಳಗಡೆನೆ ಆಗೋ ದೌರ್ಜನ್ಯ ಕುಟುಂಬದ ಸದಸ್ಯರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕಂಡು ಬರ್ತಾ ಇರೋದು. ಭಾರತ ದೇಶದ ವಿಚಾರವನ್ನೇ ಹೇಳೋದಾದ್ರೆ 18-49 ವಯೋ ಗುಂಪೇನಿದೆ ಅದರಲ್ಲಿರೋ ಮಹಿಳೆಯರಲ್ಲಿ 30% ಮಹಿಳೆಯರು ಯಾವ್ದಾದ್ರು ಒಂದ್ ರೀತಿಯ ಒಂದು ದೌರ್ಜನ್ಯವನ್ನ, ಹಿಂಸೆಯನ್ನ ಅನುಭವಿಸಿದ್ದಾರೆ ಅಂತ ಹೇಳ್ತಾ ಇದೆ. ಸೊ ವಾಪಸ್ ಬರೋದಾದ್ರೆ ಈ ವೈಧವ್ಯದ ವಿಚಾರಕ್ಕೆ ನಾ ಹೇಳದ್ನಲ್ಲ, ಮೊದಲು ಅದಕ್ಕೆ ಕಾರಣ ಅವರ ಪರಿಸ್ಥಿತಿಗೆ ಏನು ಅಂತಂದ್ರೆ ಗಂಡಿಲ್ಲದ ಅಥವಾ ಗಂಡನನ್ನ ಕಳೆದುಕೊಂಡಂತ ಒಂದು ಹೆಣ್ಣಿನ ಬದುಕು ಅಪೂರ್ಣ. ಆಕೆಗೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಯಾವ ಮಾನ್ಯತೆ ಇರಲಿಲ್ಲ. ಅದರ ಹಿಂದೆ ಮತ್ತೊಂದು ಕಾರಣ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಆರ್ಥಿಕ ಪರಾವಲಂಬನೆ.
9: ಹೌದು, ಅದು ಶಿಕ್ಷಣ ಇಲ್ಲದೆ ಇದ್ದ ಕಾರಣ ಆಕೆಯನ್ನ ಆಚೆ ಹೋಗಕ್ಕೂ ಅವಕಾಶ ಇಲ್ಲದೆ ಇದ್ದ ಕಾರಣ ಆ ಒಂದು ಪರಾವಲಂಬನೆ ಬಂದ್ಬಿಡ್ತು. ಡಿಪೆಂಡೆಂಟ್ ಆಗೋದ್ರು ಅವರು. ಆದ್ರೆ ಅವ್ರಿಗೆ ನೀವ್ ಹೇಳ್ದಂಗೆ ಸಾಮಾಜಿಕವಾಗಿ ಸುಧಾರಣೆ ಆಗಿ ಆಗಿ ಅವರು ಶಿಕ್ಷಣ ಪಡ್ಕೊಂಡು ಆಚೆ ಹೋಗಿ ದುಡಿಯೋಕೆ ಶುರು ಮಾಡಿ ಆ ನಂತರ ಆ ಒಂದು ಆರ್ಥಿಕ ಸ್ಥಿತಿ ಬದಲಾಯ್ತು. ಆದ್ರೆ ಈಗ ನೀವ್ ಹೇಳ್ದ ಹಾಗೇನೆ ಮಾನಸಿಕ ಸ್ಥಿತಿ ನಾನ್ ಹೇಳ್ತಾ ಇರುವಂತದ್ದು
10: ಹೌದು
9: ಅಲ್ವಾ? ಮಾನಸಿಕ ಸ್ಥಿತಿಯ ಬಗ್ಗೆ ಇವತ್ತಿಗೂ ಒಂದು ಪ್ರಶ್ನೆ ಇದೆ. ಏನಂತಂದ್ರೆ ಜನರ ಮೈಂಡ್ ಅಲ್ಲಿ ಚಿಂತನೆಗಳಲ್ಲಿ ಅಡಕೊಂಡ್ಬಿಟ್ಟಿದೆ. ಏನಂತ ಹೇಳಿದ್ರೆ ಅಕಸ್ಮಾತ್ ಆಕೆಗೆ ಗಂಡ ಹೋಗ್ಬಿಟ್ರು, ಆ ಗಂಡ ಇಲ್ಲ ಅಂತ ಹೇಳಿದ್ರೆ ಆಕೆನ ನೋಡುವಂತಹ ದೃಷ್ಟಿ ಇವತ್ತಿಗೂ ಕೂಡ ಒಂದ್ ರೀತಿ ಅದೇ ನೆಗೆಟಿವ್ ಅಂತ ಹೇಳ್ತಾರಲ್ಲ, ಆ ಒಂದು ದೃಷ್ಟಿಕೋನ ಇವತ್ತಿಗೂ ಜನರಲ್ಲಿ ಇದೆ. ಅದನ್ನ ಹೇಗ್ ಹೋಗಿಸ್ಬೇಕು?
10: ಅಲ್ಲ, ಅದನ್ನ ಹೋಗಿಸ್ಬೇಕಂತಂದ್ರೆ ಮೊದಲಿಗೆ ಏನಾಗಿರುತ್ತ, ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದಂತ ಅಸ್ಮಿತೆ ಅಥವಾ ಐಡೆಂಟಿಟಿ ಅಂತ ನಾವು ಕರಿತೀವಲ್ಲ, ಅದು ಬರೆಸೋ ಅಂತ ನಾವು ಕುಟುಂಬದ ಮಟ್ಟದಲ್ಲಿ ಏನ್ ಸಾಮಾಜೀಕರಣ ಅಂತ ಕರಿತೀವಿ ಅದು ಲಿಂಗ ಆಧಾರಿತ ಆಗಿರ್ಬಾರ್ದು ಯಾವತ್ತು. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವ್ರ ಫಸ್ಟ್ ವ್ಯಕ್ತಿಗಳು ಅನ್ನೋ ಭಾವನೆ ಬರಬೇಕು. ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಹೇಳೋದಾದ್ರೆ ನೋಡಿ, ಅಧ್ಯಯನಗಳೆಲ್ಲ ಏನ್ ತೋರಿಸಿದೆ ಅಂದ್ರೆ ಎಲ್ಲಿಯವರೆಗೂ ಹೆಣ್ಣು ಮಕ್ಕಳು ಶಾಲೆಗಳಲ್ಲಿ ಇರ್ತಾರೆ, ಎಲ್ಲಿಯವರೆಗೂ ಅವರು ತಮ್ಮ ಶಿಕ್ಷಣವನ್ನ ಮುಂದುವರಿಸ್ತಾರೆ, ಆವಾಗ ಏನಾಗುತ್ತೆ, ಅವ್ರ ವಿವಾಹದ ವಯಸ್ಸು ತಾನೇ ತಾನಾಗಿ ಮುಂದೂಡುತ್ತೆ. ಮನೋಭಾವ ಬದಲಾವಣೆಗೆ ತುಂಬಾ ಪ್ರಯತ್ನ ಆಗ್ತಾ ಇದೆ, ಅದು ಮಾಧ್ಯಮಗಳ ಮೂಲಕ, ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಮೂಲಕ ಬೇಕಾದಷ್ಟು ನಡೀತಾ ಇದೆ. ಆದಾಗ್ಯೂ ಪುರುಷ ಪ್ರಧಾನ ಮನಸ್ಸಿನಿಂದ ಹೊರಗಡೆ ಬರುವಂತ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ಎಲ್ಲಿಂದ ಶುರುವಾಗ್ಬೇಕಂದ್ರೆ ಕುಟುಂಬಗಳಿಂದ ಶುರುವಾಗ್ಬೇಕು. ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದಂತ ಅಸ್ತಿತ್ವ ಇದೆ. ಇವಾಗ ಇಂಡಿಯಾದಲ್ಲೇನೆ ಅಂಕಿಅಂಶ ತಗೊಳ್ಳೋದ್ರೆ ಒಂದು ಪದ ಇದೆ, ಯೂನಿವರ್ಸಲಿ ಮ್ಯಾರೀಡ್ ಅಂತ. ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯ ಭಾರತೀಯರು, ಅದು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ವಿವಾಹ ಆಗೇ ಇರ್ತಾರೆ. ಆದ್ರೆ ಈ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರಲ್ಲ, ದ್ವಿಮುಖ ಮೌಲ್ಯಗಳು ಆಚರಣೆಗಳಿರೋ ಈ ಸಮಾಜದಲ್ಲಿ ಹೆಂಡತಿ ಸತ್ತ ಗಂಡನ ಬಗ್ಗೆ ಅಯ್ಯೋ ಪಾಪ ಅಂತ ಅನ್ಸಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ಅವರ ಪರಿಸ್ಥಿತಿ ಮಾರನೇ ದಿನ ಮತ್ತೆ ಮದುವೆ ಮಾಡ್ಕೊಂಡಂತ ನಿವೇಶಗಳು ಬೇಕಾದಷ್ಟಿದೆ ಗಂಡಸರು. ಆದ್ರೆ ಅದೇ ಹೆಣ್ಣಿಗೆ ಯಾವತ್ತು ನಿರ್ಬಂಧಗಳು ಜಾಸ್ತಿ. ಅದರಿಂದ ಹೊರಗಡೆ ಬರ್ಬೇಕಂದ್ರೆ ಮೊದಲು ಕಾನೂನಿನ ಅರಿವು ಎಲ್ರಿಗೂ ಇರಬೇಕು. ಮತ್ತೆ ನಾನು ಇನ್ನೊಂದು ಮಾತೇನು ಹೇಳ್ಬೇಕಂದ್ರೆ, ಹಿರಿಯ ನಾಗರಿಕರನ್ನ ಕುರಿತಂತೆ ಇವತ್ತು ಸಾಕಷ್ಟು ಚಿಂತನೆ ನಡೀತಾ ಇದೆ, ಅಧ್ಯಯನಗಳು ನಡೀತಾ ಇದೆ, ಮತ್ತೆ ಜಗತ್ತಿನಾದ್ಯಂತ ಒಳ್ಳೊಳ್ಳೆ ಸಂಶೋಧನೆಗಳಾಗ್ತಾ ಇವೆ. ಅದರಲ್ಲಿ ವಿಧವಾ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತ ವಿಶೇಷವಾಗಿ ಮಹಿಳೆಯರನ್ನ ಕುರಿತು ಇನ್ನೂ ಹೆಚ್ಚು ಚರ್ಚೆ ಅಧ್ಯಯನ ಆಗಬೇಕು. ಯಾಕಂದ್ರೆ ಅವರು ಡಿಪೆಂಡೆನ್ಸ್ ಜಾಸ್ತಿ, ಮತ್ತೆ ಅತಿ ಹೆಚ್ಚಿನ ಹಿರಿಯ ನಾಗರಿಕರು ಮಹಿಳೆಯರೇ ಇರೋದು. ಅದರಲ್ಲಿ ವಿಧವೆಯರಾದಾಗ ಅವ್ರ ಪರಿಸ್ಥಿತಿ ಇನ್ನಷ್ಟು ಕಷ್ಟಕರ ಯಾಕಾಗತ್ತೆ ಅಂತಂದ್ರೆ, ಅದೇ ಅವ್ರಿಗೂ ಉದ್ಯೋಗ ಇಲ್ಲ, ಮತ್ತೆ ಇನ್ನೊಂದು ನೀವೇ ಹೇಳಿದ್ರಿ ಆರೋಗ್ಯದ ವಿಚಾರ, ವಯಸ್ಸು ಆಗ್ತಾ ಆಗ್ತಾ ಅದ್ರ ಜೊತೆ ಅನೇಕ ದೈಹಿಕ ಸಮಸ್ಯೆಗಳು ಬಂದೇ ಬರತ್ತದೆ. ಯಾರಿಗೂ ಬರತ್ತೆ, ಶ್ರೀಮಂತರಿಗೆ ಬರಲ್ಲ ಅಥವಾ ಗಂಡನ ಜೊತೆ ಇರೋರಿಗೆ ಬರಲ್ಲ ಅಂತೇನು ಹೇಳಕ್ ಬರಲ್ಲ. ಆದ್ರೆ ವಿಧವೆಯರ ವಿಷಯಕ್ಕೆ ಅದು ಯಾಕಿನ್ನ ಗಂಭೀರ ಸಮಸ್ಯೆ ಆಗತ್ತೆ ಅಂದ್ರೆ, ಅದನ್ನ ಅವ್ರನ್ನ ನೋಡ್ಕೊಳ್ಳುವಂತ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಇದೆಯಲ್ಲ, ಅದು ಕೂಡ ಬಹಳ ಇನ್ನ ಹೆಚ್ಚು ಪ್ರಬಲ ಆಗ್ಬೇಕು ಅಂತ ನಂಗೆ ಅನ್ಸುತ್ತೆ.
9: ಖಂಡಿತವಾಗ್ಲೂ ಮ್ಯಾಮ್, ಎಷ್ಟೋ ವಿಚಾರಗಳು ನೋಡಿ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ, ಅಂದ್ರೆ ಜನರ ಗಮನಕ್ಕೆ ಬಂದಿರೋದಿಲ್ಲ. ಸೊ ನೀವ್ ಹೇಳಿದ್ರಿ, ಮೊದಲು ಕಾನೂನಿನ ಒಂದು ದೃಷ್ಟಿಕೋನದಲ್ಲಿ ಕಾನೂನನ್ನ ತಿಳ್ಕೊಳ್ಬೇಕು, ಕಾನೂನಿನ ಅರಿವು ಇರಬೇಕು. ಕಾನೂನಿನ ಅರಿವು ಇದ್ದಾಗ ಈ ರೀತಿಯ ಸಮಸ್ಯೆಗಳು ಬಹಳಷ್ಟು ಕಡಿಮೆ ಆಗಿ ಹೋಗುತ್ತೆ. ಅದ್ರ ಜೊತೆಗೆ ನೀವ್ ಹೇಳಿದ ಹಾಗೆ ಸಾಂಸ್ಕೃತಿಕವಾಗಿ ಅಥವಾ ಆರ್ಥಿಕವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಒಂದು ಮನೋಭಾವ, ನಮ್ಮ ಮನಸ್ಥಿತಿ ಅಥವಾ ನಮ್ಮ ಚಿಂತನೆಗಳು, ಅಲ್ಲೇ ಅರ್ಧ ಸಮಸ್ಯೆ ಕಡಿಮೆ ಆಗ್ಬಿಡುತ್ತೆ ಅಂತ ಕಾಣುತ್ತೆ ಅಲ್ವಾ? ಸೊ ನಮ್ಮ ಚಿಂತನೆಗಳು ಎಲ್ಲಿ ಬದಲಾಗತ್ತೆ ಅಥವಾ ನಮ್ಮ ಚಿಂತನೆಗಳು ಸಕಾರಾತ್ಮಕವಾಗಿ ಬದಲಾಗಬೇಕು, ನಕಾರಾತ್ಮಕವಾಗಲ್ಲ, ಸಕಾರಾತ್ಮಕವಾಗಿ ಉತ್ತಮ ಸಮಾಜವನ್ನ ಸೃಷ್ಟಿಸೋ ಕಡೆಗೆ ನಮ್ಮ ಚಿಂತನೆಗಳು ಬದಲಾದಾಗ ಖಂಡಿತವಾಗ್ಲೂ ನೀವು ಹೇಳಿ.
10: ಹೌದು, ಒಂದ್ ಮಾತು ಹೇಳ್ಬೇಕಂದ್ರೆ, ನಮ್ಗೆ ಏನೇನು ಅನುಕೂಲಗಳನ್ನ ಇವತ್ತು ಈ ಪ್ರಪಂಚ ಜಾಗತೀಕರಣ ಆದ್ಮೇಲೆ ಕೊಟ್ಟಿದೆ, ಅದನ್ನೆಲ್ಲ ನಾವು ಬಹಳ ಸುಲಭವಾಗಿ ಸ್ವೀಕಾರ ಮಾಡ್ಬಿಡ್ತೀವಿ. ಆದ್ರೆ ನೀವೀಗ ಹೇಳಿದ್ರಲ್ಲ, ಮನೋಭಾವ ಆಂತರಿಕವಾಗಿ ಬದಲಾವಣೆ, ನಮ್ಮ ಸಮಾಜಶಾಸ್ತ್ರದಲ್ಲಿ ಒಂದು ಪದ ಇದೆ ಕಲ್ಚರಲ್ ಲ್ಯಾಗ್ ಅಂತ, ಅಂದ್ರೆ ಸಾಂಸ್ಕೃತಿಕ ಅಂತರ ಅಂತ. ಅವ್ರೇನ್ ಹೇಳ್ತಾರೆ, ಈ ಮೆಟೀರಿಯಲ್ ವರ್ಲ್ಡ್ ಇದೆಯಲ್ಲ, ಅಂದ್ರೆ ಈ ವಸ್ತುಗಳು ಮತ್ತೆ ಶ್ರೀಮಂತಿಕೆ, ಏನೇನು ಅನುಕೂಲಗಳನ್ನ ಈ ಲೌಕಿಕ ಪ್ರಪಂಚ ಕೊಡತ್ತೆ ಅದನ್ನ ಬಹಳ ಬೇಗ ಒಪ್ಕೋತಾರಂತೆ. ಆದ್ರೆ ಆಂತರಿಕವಾಗಿ ಬದಲಾವಣೆ ಆಗ್ಬೇಕಲ್ಲ, ಅದು ಯಾವಾಗ್ಲೂ ಬಹಳ ನಿಧಾನಗತಿಯಲ್ಲಿ ಚಲಿಸುತ್ತೆ, ಅದನ್ನೇ ಅವ್ರ ಲ್ಯಾಗ್ ಅಥವಾ ಅಂತರ ಅಂತ ಕರೆಯೋದು. ಅದು ಕಡಿಮೆ ಆದಾಗ ಪ್ರಾಯಶಃ ಬರೀ ಇದೊಂದೇ ಸಮಸ್ಯೆ ಅಲ್ಲ, ಈ ರೀತಿ ಮಹಿಳೆಯರು ಹಾಗೂ ಸಮಾಜದ ಅಂಚಿನಲ್ಲಿರುವ ವರ್ಗಗಳು ಅಂತ ನಾವು ಯಾರನ್ನ ಕರಿತೀವಿ ಅವರು ಎದುರಿಸ್ತಾ ಇರೋ ಸಮಸ್ಯೆಗಳ ಪ್ರಮಾಣ ಮತ್ತು ಸಂಖ್ಯೆ ಎರಡು
9: ಕಡಿಮೆ ಆಗುತ್ತೆ. ಖಂಡಿತವಾಗ್ಲೂ ಇಂದಿರಾ ಮ್ಯಾಮ್, ಬಹಳ ಉತ್ತಮವಾಗಿ ವಿಚಾರಗಳನ್ನ ತಿಳಿಸ್ಕೊಟ್ರಿ, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟು ನಿಮ್ಮ ಸಮಯವನ್ನ ಮುಡಿಪಾಗಿಟ್ಟದಕ್ಕೆ ನನ್ನ ಪರವಾಗಿ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
10: ಥ್ಯಾಂಕ್ ಯು.
6: ವಿಧವೆಯರು ಎದುರಿಸುವ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಇದುವರೆಗೂ ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಇಂದಿರಾ ಆರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಸಹನಾ. ಇನ್ನು ಮುಂದೆ ವಿಧವೆಯರ ಪರವಾಗಿ ಇರುವ ಕಾನೂನುಗಳ ಕುರಿತು ಮೈಸೂರಿನ ವಕೀಲರಾದ ಎಂಎನ್ ಸುಮನಾ ಅವರಿಂದ ಮಾಹಿತಿ.
11: ಜೀವನ ಸಂಗಾತಿಯನ್ನ ಕುಟುಂಬದ ಒಂದು ಚೌಕಟ್ಟಿನಲ್ಲಿ ಏನಿರ್ತಾರೆ ಅವ್ರು ಕಳ್ಕೊಂಡಂತ ಸಂದರ್ಭದಲ್ಲಿ ನಾವ್ ಎಲ್ಲಿಯೋ ವಿಧವೆ ಅನ್ನುವಂತಹ ಪದವನ್ನ ಉಪಯೋಗಿಸುವಂತದ್ದೇ ಒಂದು ಈಗ ನಾವು ಅನಿಷ್ಟ ಅನ್ನುವಂತಹ ವಿಚಾರಗಳನ್ನ ಕೆಲವೊಂದು ಹೇಗೆ ಹೇಳ್ತೀವೋ ಹಾಗಾಗ್ಬಿಡುತ್ತೆ. ಏಕೆಂದ್ರೆ ಹಿಂದೆ ಆ ತರದಲ್ಲಿ ವಿಧವೆ ಅಂದ ತಕ್ಷಣ ಹಣೆಯಲ್ಲಿ ಕುಂಕುಮ ಇಲ್ದೇ ಇರೋದು, ಮತ್ತೆ ಕೈಯಲ್ಲಿ ಬಳೆ ಇಲ್ದೇ ಇರೋದು, ಹೂ ಮುಡಿದೇ ಇರೋದು, ಕೆಂಪ್ ಸೀರೆ ಉಡ್ತಿದ್ದವರು ಅಂತವ್ರು ಒಂದ್ ಕಾಲ ಆದ್ರೆ, ಆ ನಂತರದ ವಿಧವೆ ಇರೋದು ಇನ್ನೊಂದ್ ತರದಲ್ಲಿ. ಪಾಪ ಅವ್ರಿಗೆ ಒಂಥರ ಒಂದು ಗಂಡಸಿನ ಆಶ್ರಯ ಇಲ್ಲ ಅನ್ನುವಂತಹ ಒಂದು ಸಾಮಾಜಿಕ ಅನಿಷ್ಟ ಭಾಷೆಗಳನ್ನು ಬಳಸಿ ಹೇಳ್ತಾ ಇರುವಂತಹದ್ದು ಇವೆಲ್ಲ ಇತ್ತಲ್ಲ. ಇದೆಲ್ಲಕ್ಕೂ ನಾವು ಕಾನೂನಿನಲ್ಲಿ ಈ ಥರದ ಒಂದು ಕ್ರಮಗಳು ಪದ್ಧತಿಗಳು ಏನಿತ್ತು ಅದಕ್ಕೆಲ್ಲ ನಾವು ಈಶ್ವರ ಚಂದ್ರ ಸಾಗರ್ನ ನೆನೆಸ್ಕೋಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಈ ಒಂದು ವಿಧವಾ ವಿವಾಹ ಅನ್ನುವಂತ ತರದಲ್ಲಿ ಅವ್ರದ ಆ ಕಾಯ್ದೆ ಇತ್ತಲ್ಲ, ವಿಧವಾ ವಿವಾಹ ಕಾಯ್ದೆ, ಮರು ವಿವಾಹ ಕಾಯ್ದೆ, ಇದೆಲ್ಲ ಅವರನ್ನ ನಾವು ನೆನೆಸ್ಕೋಬೇಕಾಗಿದೆ. ನಂತರ ಸ್ವಾತಂತ್ರ್ಯದ ನಂತರ ನಿಮಗೆ ಗೊತ್ತೇ ಇದೆ ಈ ತರದ ಯಾವುದೇ ಒಂದು ಪುನರ್ವಿವಾಹ ಇಂಥದ್ದಕ್ಕೆಲ್ಲ ಯಾವುದೇ ಅಡ್ಡಿ ಇಲ್ಲ. ಕಾನೂನಿನಲ್ಲಿ ಇದು ಮೊದಲನೇದಾಗಿ ಬಂದಂತಹ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳಬಹುದು ನಾವು. ಆ ನಂತರ ನಾವು ಜೀವನ ಸಂಗಾತಿಯನ್ನು ಕಳೆದುಕೊಂಡಂತಹ ಮಹಿಳೆಗೆ ಮೊದಲನೇದಾಗಿ ನಾವು ಯೋಚಿಸಬೇಕಾಗಿರೋದು, ನಗರ ಪ್ರದೇಶಗಳಲ್ಲಿ ಉದ್ಯೋಗದಲ್ಲಿದ್ದು, ಸರ್ಕಾರಿ ಉದ್ಯೋಗದಲ್ಲಿದ್ದು ಆ ವ್ಯಕ್ತಿ ಸತ್ತಂತಹ ಸಂದರ್ಭದಲ್ಲಿ ತಕ್ಷಣವೇ, ಅದರಲ್ಲೂ ಮಕ್ಕಳು ಚಿಕ್ಕವರಿದ್ರೆ, ನಾವು ಕಂಪ್ಯಾಷನೇಟ್ ಗ್ರೌಂಡ್ ಅಂತ ಅನುಕಂಪದ ಆಧಾರದ ಮೇಲೆ ಉದ್ಯೋಗವನ್ನ ನೀಡುವಂತಹದಿದೆಯಲ್ಲ, ಅದು ಸಹ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳಬಹುದು. ಬಹಳಷ್ಟು ಬಾರಿ ಕೆಲವು ಸಲ ಏನಾಗುತ್ತೆ, ಮಕ್ಕಳು ದೊಡ್ಡವರಿದ್ದು ಉದ್ಯೋಗದಲ್ಲಿದ್ದ ಕುಟುಂಬದ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಮಕ್ಕಳು ತೆಗೆದುಕೊಳ್ತಾರೆ. ಕೆಲವೊಮ್ಮೆ ಮಕ್ಕಳು ಚಿಕ್ಕವರಿದ್ದಾಗ ಆ ತಾಯಿಗೆ ಸಿಗುವಂತಹದಿದೆಯಲ್ಲ, ಅವಳಿಗೆ ಎಲ್ಲಾ ತರದ ಒಂದು ತರ ಏನಪ್ಪಾ ಅಂತ ತಲೆ ಮೇಲೆ ಬಿದ್ದಂತ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳುವಂತಹದ್ದು ಇದು ಸರ್ಕಾರಿ ಉದ್ಯೋಗದಲ್ಲಿ ಸಿಕ್ಕದಂತಹ ಅವ್ರಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾವು ಹೇಳಬಹುದು. ಆಮೇಲೆ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಬಂದಂತ ಸಂದರ್ಭದಲ್ಲಿ ಈ ತರದ ಸರ್ಕಾರಿ ಉದ್ಯೋಗವಲ್ಲದ ಜೀವನ ಸಂಗಾತಿಗಳಿದ್ರೆ ಅಥವಾ ಈ ಭೂಮಿಯೇ ಆ ಕುಟುಂಬದ ಒಂದು ದೊಡ್ಡ ಆಸರೆಯಾಗಿದ್ದಂತ ಸಂದರ್ಭದಲ್ಲಿ, ಅಥವಾ ನಗರ ಪ್ರದೇಶಗಳಲ್ಲಿ ಬಾಡಿಗೆ ಬರುವಂತಹದ್ದೋ, ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಷೇರ್ಗಳ ಮೂಲಕ ಹಣ ಹುಡ್ರಂತದ್ದೋ, ಅಥವಾ LIC ಹಣನೋ ಮತ್ತೊಂದು ಇಂಥದ್ದೆಲ್ಲ ಬಂದ್ರೆ ಆ ಸಂದರ್ಭದಲ್ಲಿ ಆಕೆಗೆ ಕಾನೂನಿನಲ್ಲಿ ಎಷ್ಟು ತರ ಸಿಕ್ಕತ್ತೆ ಅಂದ್ರೆ, ಗಂಡ ಬದುಕಿರುವವರಿಗೆ ಹಿಂದೂ ವಾರಸುದಾರರ ಕಾಯ್ದೆಯಲ್ಲಿ ಆತನ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ಆಸ್ತಿ ಭಾಗ ಇಲ್ಲ. ನಾ ಬಹಳಷ್ಟು ಬಾರಿ ಆಕಾಶವಾಣಿಯಲ್ಲಿ ಮಾತನಾಡಬೇಕಾದ್ರೆ ಇದನ್ನು ಒತ್ತು ಹೇಳಿರ್ತೀನಿ, ಗಂಡ ಬದುಕಿರುವವರೆಗೂ ಅಂತ ಹೇಳ್ತೀನಲ್ಲ, ಅಂದ್ರೆ ಆತನ ಸಾಂಗತ್ಯವನ್ನ ಕಳೆದುಕೊಂಡ ನಂತರ ಶಾಶ್ವತವಾಗಿ ಅಂತಹ ಮಹಿಳೆಯರಿಗೆ ಗಂಡನ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ಗಂಡನಿಗೆ ಬರುವ ಅಂಶ ಏನಿದೆ, ಆ ಅಂಶ ಅಂದ್ರೆ ಅವರ ಮಕ್ಕಳ ಜೊತೆಗೆ ಗಂಡನೂ ಒಂದು ಭಾಗವನ್ನ ತೆಗೆದುಕೊಳ್ತಾನೆ, ಗಂಡನಿಗೆ ಬರುವಂತಹ ಅಂಶದಲ್ಲಿ ಆಕೆಗೂ ಸಹ ಜೀವನ ಸಂಗಾತಿಯಾದ್ರಿಂದ ಆತನಿಗೆ ಬರುವ ಭಾಗದಲ್ಲಿ ಈಕೆಗೂ ಸಮಾನ ಪಾಲು ಸಿಕ್ಕತ್ತೆ. ಇದು ಕಾನೂನಿನಲ್ಲಿ ಆದಂತಹದ್ದು. ಇದು ಬಹಳಷ್ಟು ಬಾರಿ ದ್ವಂದ್ವಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ. ನಾನೇ ನಡೆಸಿದಂತ ಪ್ರಕರಣದಲ್ಲಿ ಅದು ಚೆನ್ನಾಗಿ ನೆನಪಿದೆ ನನಗೆ. ಒಂದ್ ವೇಳೆ ಮರು ವಿವಾಹ ಆದ್ರೆ ಆ ಹೆಣ್ಣುಮಗಳು ಹಿಂದಿನ ಗಂಡನ ಅಂದ್ರೆ ಮರಣ ಹೊಂದಿದ ಗಂಡನ ಆಸ್ತಿಯಲ್ಲಿ ಆಕೆ ಭಾಗ ಕಳ್ಕೋತಾಳೆ ಅಂತ ಸಾಮಾನ್ಯ ಜನರ ಭಾವನೆ, ಆದ್ರೆ ಅದು ತಪ್ಪು. ಆಕೆ ಮರು ವಿವಾಹ ಆದ್ರೆ ಜೀವನಾಂಶದಲ್ಲಷ್ಟೇ ಆಕೆಗೆ ಹಕ್ಕಿಲ್ಲ. ಜೀವನಾಂಶ ಯಾವುದು, ಗಂಡ ಬದುಕಿದ್ದಾಗ್ಲೇ ಅವಳನ್ನ ಪರಿತ್ಯಜಿಸಿದ್ರೆ ನನಗೆ ಬದುಕದಿಕ್ಕೆ ಜೀವನಾಂಶ ಬೇಕು ಅಂತ ಕೇಳ್ತೀವಲ್ಲ, ಆತನ ಮರಣದೊಂದಿಗೆ ಜೀವನಾಂಶ ಸಮಾಪ್ತಿ ಆಗತ್ತೆ. ಆದರೆ ಆಸ್ತಿಯ ಭಾಗದಲ್ಲಿ ಮಾತ್ರ ಸಮಾಪ್ತಿ ಆಗಲ್ಲ, ಅವನ ಸಾವಿನ ನಂತರವೇ ಅವಳಿಗೆ ಹುಟ್ಟದು. ಒಂದ್ ವೇಳೆ ಅವಳು ಮರು ವಿವಾಹ ಆದ್ಲು ಅಂತ ಇಟ್ಕೊಳ್ಳಿ, ಮರು ವಿವಾಹ ಆದ ತಕ್ಷಣ ಆ ಗಂಡನ ಆಸ್ತಿಯಲ್ಲಿ ಬರುವ ಹಕ್ಕು ತಪ್ಪೋಗುತ್ತಾ ಅಂದ್ರೆ ಇಲ್ಲ. ಇದು ಬಹಳಷ್ಟು ತಪ್ಪು ಕಲ್ಪನೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಸ್ತಿಯಲ್ಲಿ ಆಕೆಗೆ ಹಕ್ಕು ಇದ್ದೇ ಇರುತ್ತೆ, ಅಂದ್ರೆ ಒಂದ್ಸಲ ದೊರೆತಂತಹ ಹಕ್ಕು ನಂತರದ ಬೆಳವಣಿಗೆಯಿಂದ ಅದು ತಪ್ಪಲ್ಲ, ಅಂದ್ರೆ ಅದನ್ನ ನೀವು ವಿಘಟಿಸಕ್ ಸಾಧ್ಯ ಇಲ್ಲ. ಸೊ ನಾವು ಅದರಿಂದ ಏನ್ ಹೇಳ್ತೀವಿ ಅಂದ್ರೆ ಮರ್ಜ್ ಆಗುತ್ತಲ್ವಾ ಅವಳಿಗೆ, ಇವತ್ ಸತ್ತ ಗಂಡ ಸತ್ತ ಮುಂದಿನ ಕ್ಷಣದಲ್ಲೇ ಆಕೆಗೆ ಆತನ ಸ್ವಾರ್ಜಿತ ಸ್ವತ್ನಲ್ಲಿ ಹಕ್ಕುಟ್ಟುತ್ತೆ, ಆತನಿಗೆ ಪಿತ್ರಾರ್ಜಿತವಾಗಿ ಬರಬೇಕಾದ ಭಾಗ ಏನಿದೆ ಅದ್ರಲ್ಲಿ ಒಂದಂಶ ಬಂದೇ ಬರುತ್ತೆ. ಇವೆಲ್ಲವೂ ಏನಿದೆ, ಆಕೆ ಸ್ವಲ್ಪ ದಿನದ ನಂತರ ಇನ್ನೊಂದು ವಿವಾಹ ಆದ್ರೆ ಅದು ತಪ್ಪು ಹೋಗಲ್ಲ. ಯಾಕೆಂದ್ರೆ ನಾ ಹೇಳದ್ನಲ್ಲ, ಒಂದ್ಸಲ ಹುಟ್ಟಿದ ಹಕ್ಕು ಮರು ವಿವಾಹದ ಕಾರಣದಿಂದ ನಾಶವಾಗಲ್ಲ. ಆಯ್ತಲ್ಲ, ಇದು ಬಹಳ ಮುಖ್ಯವಾಗಿ ಜೀವನ ಸಂಗಾತಿಯನ್ನು ಕಳೆದುಕೊಂಡಂತಹ ಮಹಿಳೆಗೆ ಸಿಗುತ್ತಿರುವಂತಹ ಕಾನೂನಿನ ಸೌಲಭ್ಯ. ಆಮೇಲೆ ಅದೇ ತರ ಈ ವೈಯಕ್ತಿಕ ಕಾನೂನು ಮುಸಲ್ಮಾನರದಿದೆ, ಕ್ರೈಸ್ತರ ಕಾಯ್ದೆ ಇದೆ ಆಸ್ತಿ ಹಕ್ಕಿನಲ್ಲಿ, ಅವ್ರಿಗೂ ಅಷ್ಟೇ ಜೀವನ ಸಂಗಾತಿಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಆಕೆಗೆ ಸಿಗುವಂತ ಹಕ್ಕು ಅಂದ್ರೆ ಆ ಮುಸಲ್ಮಾನರ ಕಾಯ್ದೆಯಲ್ಲಿ ಏನಂದ್ರೆ ಕುಟುಂಬದ ಯಜಮಾನ ಬದುಕಿರೋವರಿಗೆ ಮಕ್ಕಳಿಗೂ ಸಿಕ್ಕಲ್ಲ, ಹೆಂಡತಿಗೂ ಸಿಕ್ಕಲ್ಲ, ಯಾರಿಗೂ ಸಿಕ್ಕಲ್ಲ. ಯಾಕಂದ್ರೆ ಅವರಲ್ಲಿ ಪಿತ್ರಾರ್ಜಿತ ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲ. ಆದ್ರೆ ಆತ ಬದುಕಿರೋವರೆಗೂ ಇಲ್ಲ, ಆದ್ರೆ ಆತ ಸತ್ತ ನಂತರ ಹೆಂಡತಿಗೂ ಸಹ ಪಾಲು ಅನ್ನುವಂತಹದು

0: ಜೊತೆಗೆ ಹಂಚಿಕೆ ಆಗುತ್ತೆ. ಇದನ್ನ ನಾವು ಮರಿಬಾರದು. ಕ್ರೈಸ್ತರಲ್ಲೂ ಇಷ್ಟೇ, ಜೀವನ ಸಂಗಾತಿಯನ್ನು ಕಳೆದುಕೊಂಡಂತ ಪತ್ತಿಗೆ ಮೊದಲನೇದಾಗಿ ಫಸ್ಟ್ ಶೇರ್ ಅಲರ್ಟ್ ಆಗುತ್ತೆ, ಅದು ವಿಶಿಷ್ಟತೆ. ಹೀಗೆ ಸಾವಿನ ನಂತರ ಎಷ್ಟೋ ಜನ ಕುಟುಂಬದಲ್ಲಿ ಸಹನ ಅವರೇ ಬಹಳ ನೋವನ್ನ ಅನುಭವಿಸ್ಬಿಟ್ಟಿರ್ತಾರೆ. ಎಷ್ಟೋ ಜನಕ್ಕೆ ಗಂಡ ಸತ್ತ ನಂತರವೇ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಆಗ್ಲಿ, ಒಂದು ಹೊರ ಜಗತ್ತನ್ನ ನೋಡುವಂತ ಅವಕಾಶಗಳು ಸಿಕ್ಬಿಡುತ್ತೆ. ಇದು ಕಾಣದ ಮಹಿಳೆಯರು ಅಂದ್ರೆ ಅಗೋಚರವಾಗದ ಮಹಿಳೆಯರು ಎಲ್ಲೋ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿಯೇ ಅವರನ್ನ ಹತ್ತಿಕ್ಕಲ್ಪಟ್ಟಂತಹ ಕುಟುಂಬದ ವ್ಯವಸ್ಥೆಯಿಂದ ಹತ್ತಿಕ್ಕಲ್ಪಟ್ಟಂತಹ ಮಹಿಳೆಯರಿಗೆ ಕಾನೂನಿನ ಬಲ ಎಷ್ಟು ಬಂದ್ಬಿಡುತ್ತೆ ಅವರ ಜೀವನ ಸಂಗಾತಿಯನ್ನ ಕಳ್ಕೊಂಡ ಮೇಲೆ ಅಂದ್ರೆ, ಹತ್ತಿಕ್ಕಲ್ಪಟ್ಟ ಮಹಿಳೆಗೆ ಅನಿವಾರ್ಯವಾಗಿ ಅವರನ್ನ ಮಕ್ಕಳು ತಾಯಿಯ ಮೂಲಕವೇ ಮಾಡಿಸ್ಕೊಳ್ಬೇಕಾದ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ತಾಯಿಯ ಒಂದು ಸಿಗುವಂತ ಹಕ್ಕಿದೆಯಲ್ಲ ಅದು, ಯಾಕೆಂದ್ರೆ ಫ್ಯಾಮಿಲಿ ಪೆನ್ಷನ್ ಸಹ ಹಾಗೆ ಬರೋದು. ಮನೆ ನಡಿಬೇಕಾಗಿರೋದೇ ಫ್ಯಾಮಿಲಿ ಪೆನ್ಷನ್ ಆಗ್ಬಿಡುತ್ತೆ. ನೀವು ಫ್ಯಾಮಿಲಿ ಪೆನ್ಷನ್ ಅನ್ನೋದಿದೆಯಲ್ಲ, ಯಾವುದೇ ಕಾರಣಕ್ಕೂ ಕಾನೂನಲ್ಲಿ ಮಕ್ಕಳು ಕೊಡಲ್ಲ ಅಂದ್ರೆ ಅದು ಬಿಡಿ, ಅವಿವಾಹಿತ ಮಕ್ಕಳು ಆನಂತರದ ಇದು ಬೇರೆ. ಆದ್ರೆ ಪತ್ನಿಗೆ, ಜೀವನ ಸಂಗಾತಿಯನ್ನ ಕಳೆದುಕೊಂಡ ಪತ್ನಿಗೆ ಕಾನೂನಲ್ಲಿ ಪಿಂಚಣಿಯನ್ನ ತೆಗೆದುಕೊಳ್ಳುವಂತ ಹಕ್ಕು ಆಕೆಗೆ ಇರೋದು. ಒಂದ್ ವೇಳೆ ಆಕೆ ಕೆಲಸದಲ್ಲಿದ್ದು ಆನಂತರ ಕೆಲಸ ಸಿಕ್ಕಿದ್ರು ಫ್ಯಾಮಿಲಿ ಪೆನ್ಷನ್ ಅನ್ನೋ ಕಾನ್ಸೆಪ್ಟಲ್ಲೂ ಹಣ ಬರ್ತಾ ಇರುತ್ತೆ ಅವ್ರಿಗೆ. ಉದ್ಯೋಗ ಸಿಕ್ಕಿದ್ರು ಆಕೆ ಕೆಲಸ ಮಾಡುವಂತಹ ಉದ್ಯೋಗಕ್ಕೆ ಸಿಗುವಂತಹ ಆದಾಯ ಒಂದಾದ್ರೆ, ಫ್ಯಾಮಿಲಿ ಪೆನ್ಷನ್ ಅನ್ನೋದಿದೆಯಲ್ಲ ಕುಟುಂಬ ಪಿಂಚಣಿ ಎನ್ನುವಂತಹದ್ದು, ಆಕೆಯ ಗಂಡ ಕೆಲಸ ಮಾಡಿದ್ದಕ್ಕೆ ಸಿಗುವಂತಹ ಪಿಂಚಣಿ ಇದೆಯಲ್ಲ ಅದು ಸಹ ಪತ್ನಿಗೆ ಸಿಕ್ಕತ್ತೆ. ಅನುಕಂಪದ ಆಧಾರದ ಮೇಲೆ ಮಾತ್ರ ಉದ್ಯೋಗ ಸಿಕ್ಕಲ್ಲ, ಈಗಾಗ್ಲೇ ಆಕೆಗೆ ಉದ್ಯೋಗ ಇದ್ರೆ ಇದೆಲ್ಲ. ಮತ್ತಿನ್ನ ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ ನೆಲೆಗಟ್ಟಲಿ ಅಂದ್ರೆ, ಯಾವುದೇ ಹೆಣ್ಮಗಳಿಗೆ ಇರುವಂತಹ ಕಾನೂನಿನ ರಕ್ಷಣೆ ಏನಿದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಆಕೆಗಾಗುವ ಯಾವುದೇ ತೊಂದರೆಗಳಾಗಿರ್ಬಹುದು, ಅಂದ್ರೆ ಆಕೆ ಮೇಲೆ ನಡೆಯುವಂತಹ ದೈಹಿಕ ಹಲ್ಲೆ ಆಗಿರ್ಬಹುದು, ಮಾನಸಿಕ ಒತ್ತಡವನ್ನ ತರುವಂತಹ ವಿಚಾರಗಳಾಗಿರ್ಬಹುದು, ಕ್ರೌರ್ಯಗಳಾಗಿರ್ಬಹುದು, ಅತ್ಯಾಚಾರದಂತಹ ವಿಚಾರಗಳಾಗಿರ್ಬಹುದು, ಅಥವಾ ಆಕೆಗೆ ಸಾಮಾಜಿಕವಾಗಿ ಒಂದು ಕೆಲವೊಂದು ಪಿಡುಗು ಅಂತ ನಾವೇನ್ ಹೇಳ್ತೀವಿ ಹೆಣ್ಮಕ್ಳಿಗೆ ಬೇರೆ ವರ್ಗದಿಂದ ಆಗುವ ತೊಂದರೆಗಳಿದೆ, ಅದು ಎಲ್ಲಾ ಮಹಿಳೆಗೂ ಸಿಕ್ಕ ಹಾಗೆ ಈಕೆಗೂ ಸಿಗತ್ತೆ. ಇದರಲ್ಲಿ ವಿಶೇಷವಾಗಿ ಅಂತ ಅನ್ನುವಂತಹ ಕಾನೂನು ಮಾಡಿಲ್ಲ, ಎಲ್ಲಾ ಮಹಿಳೆಯರಿಗೂ ಸಿಗುವಂತ ಎಲ್ಲವೂ ಸಿಗತ್ತೆ. ಆಮೇಲೆ ಆಕೆಗೆ ಇನ್ನ ಉಳಿದಂತೆ ಆದಾಯದ ಮಟ್ಟ ಕಡಿಮೆ ಇದ್ರೆ ವಿಧವಾ ವೇತನ ಅಂತ ಅಂದ್ಬಿಟ್ಟು, ವಿಧವಾ ಪಿಂಚಣಿ, ವಿಧವಾ ವೇತನ ಅಂತ ಸರ್ಕಾರದಿಂದ ಯೋಜನೆಗಳು, ಅವೆಲ್ಲವೂ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸಾಮಾಜಿಕ ನೆಲೆಗಟ್ಟಿನಲ್ಲೇನೆ. ನಾವು ಹೇಳ್ತೀವಲ್ಲ ರಾಜ್ಯ ನಿರ್ದೇಶಕ ತತ್ವ ಅಂತ ಸಂವಿಧಾನದಲ್ಲಿ, ಆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆಯಾಯ ರಾಜ್ಯಗಳು ತಮ್ಮ ರಾಜ್ಯದ ಸಮಸ್ಯೆಗಳಿಗೆ ಅಥವಾ ತುಳಿತಕ್ಕೆ ಒಳಗಾದಂತಹ ವರ್ಗಗಳನ್ನ ಮೇಲ್ತರುವಲ್ಲಿ ಹಾಕಿಕೊಳ್ಳುವಂತಹ ಸಾಮಾಜಿಕ ಯೋಜನೆಗಳೇನಿದೆ ಅದರಲ್ಲಿ ಈ ಜೀವನ ಸಂಗಾತಿಯನ್ನು ಕಳೆದುಕೊಂಡಂತಹ ಮಹಿಳೆಗೆ ಆರ್ಥಿಕವಾಗಿ ಆಕೆ ದುರ್ಬಲಾಗಿದ್ರೆ ಅಂತಹ ಮಹಿಳೆಗೆ ಕೊಡುವಂತಹ ನಿವೃತ್ತಿ ಅಂದ್ರೆ ವಿಧವಾ ವೇತನ ಅನ್ನುವಂತಹ ಹೆಸರಿನಲ್ಲಾಗ್ಲಿ, ವಿಧವಾ ಪಿಂಚಣಿ ಅನ್ನೋದಾಗ್ಲಿ, ಇದೆಲ್ಲವೂ ಆಕೆಗೆ ದೊರೆಯುವಂತಹದಾಗಿದೆ. ಮತ್ತೆ ನಾನು ನಿಮ್ಗೆ ಈಗಾಗಲೇ ಪ್ರಾರಂಭದಲ್ಲಿ ಮರು ವಿವಾಹದ ಹೇಳದ್ನಲ್ಲ, ಅದೊಂದು ದೊಡ್ಡ ಬಲ ಸಿಕ್ಕಿದೆ ಆಕೆಗೆ ಅಂತ. ಆಮೇಲೆ ಹಾಗಂತ ಎರಡನೇ ವಿವಾಹದಲ್ಲಿ ಆಕೆಗೆ ಮೊದಲನೇ ಹೆಂಡತಿಗೆ ಸಿಕ್ಕದಷ್ಟೇ ಕಾನೂನಿನ ಎಲ್ಲ ಬಲಗಳು ಸಿಕ್ಕತ್ತ ಅಂದ್ರೆ ಖಂಡಿತವಾಗಿ ಕಾನೂನಿನ ಚೌಕಟ್ಟಲ್ಲಿ ಆಗುವಂತಹ ಎರಡನೇ ವಿವಾಹಕ್ಕೂ ಸಹ ಎಲ್ಲಾ ರೀತಿಯ ಸ್ಥಾನಮಾನಗಳು ಸಹ ಆಕೆಗೆ ಸಿಕ್ಕತ್ತೆ. ಇನ್ನು ಉಳಿದಂತೆ ನಾವು ತೆಗೆದುಕೊಳ್ಳುವಂತಹ ಉದ್ಯೋಗದ ಸ್ಥಳದಲ್ಲಿ ಆಗುವಂತಹ ತೊಂದರೆ ಇವೆಲ್ಲ ಏನಿದೆ ಅದೆಲ್ಲ ಈಗ ಮಹಿಳೆಯರ ಏನೇನು ಕಾನೂನುಗಳಿದೆ ಅವೆಲ್ಲವೂ, ಮತ್ತೆ ಈ ಕೌಟುಂಬಿಕ ನೆಲೆಗಟ್ಟಿನಲ್ಲಿ ಅಂದ್ರೆ ನಾವು ಡೊಮೆಸ್ಟಿಕ್ ವೈಲೆನ್ಸ್, ಪ್ರೈವೇಷನ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಕೌಟುಂಬಿಕ ದೌರ್ಜನ್ಯ ನಿವಾರಣ ಕಾಯ್ದೆ, ಇವೆಲ್ಲವೂ ಸಹ ಆಕೆ ಎರಡನೇ ವಿವಾಹ ಆದ್ರೂ ಸಹ ಆಕೆಗೂ ಸಹ ಬೇರೆ ಮಹಿಳೆಯರಿಗೆ ಸಿಕ್ಕದಂಗೆ ಸಿಗುವಂತಹದಾಗಿರುತ್ತೆ. ಇದಿಷ್ಟು ಕಾನೂನು ಚೌಕಟ್ಟಿನಲ್ಲಿ ಹೇಳುವಂತಹ ಅಂಶಗಳಾಗಿದೆ. ಸಾಮಾಜಿಕ ನ್ಯಾಯದಲ್ಲ ಹೇಳುತ್ತಲ್ಲ, ಈಗಾಗಲೇ ಬಹಳಷ್ಟು ಎಲ್ಲಾ ರಾಜ್ಯಗಳು ಒಂದಲ್ಲ ಒಂದು ರೀತಿಯ ಅವರ ಒಂದು ಅಭಿವೃದ್ಧಿಗಾಗಿ ಸಾಕಷ್ಟು. ಮತ್ತೆ ಸಾಮಾನ್ಯವಾಗಿ ಈ ಸರ್ಕಾರದಿಂದ ಸಿಗುವಂತಹ ಒಂದು ಉದ್ಯಮದಾರರಾಗಿ ಮಹಿಳೆಯರು ಬೆಳಿಬೇಕು ಅಂತಾನೋ, ಒಂದು ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ನಡೆಸಬೇಕು ಅಂತಾನೋ ಅವರು ಹೊರಟಂತ ಸಂದರ್ಭದಲ್ಲಿ ಆಕೆ ಜೀವನ ಸಂಗಾತಿಯನ್ನ ಕಳ್ಕೊಂಡಿದ್ರೆ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಈ ಸರ್ಕಾರದ ಯೋಜನೆಗಳನ್ನ ಕೊಡಬೇಕಾದ್ರೆ ಅಂತವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಇದಂತ ನಿಯಮ ಅಂತ ಮಾಡಿಲ್ಲದೆ ಇದ್ರು ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ ಸರ್ಕಾರದ ಯೋಜನೆಗಳು ಜೀವನ ಸಂಗಾತಿಯನ್ನ ಕಳೆದುಕೊಂಡಂತಹ ಹೆಣ್ಣು ಮಗಳಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಯಾಕೆಂದ್ರೆ ಗಂಡನ್ ತಿನ್ಕೊಂಡವಳು, ನಿನ್ ಕಾಲಿಟ್ಟುಗಳಿಗೆ ಗಂಡ ಸತ್ತೋದ ಅನ್ನುವಂಥದ್ದು, ಸತ್ತೋದ ಗಂಡನ ಮನೆಯವರು ಹಂಗಿಸುವಂತದ್ದಾಗಿರ್ಬೋದು ಅಥವಾ ಮರು ವಿವಾಹವಾಗಿ ಹೋದ ನಂತರ ಅಯ್ಯೋ ಎಲ್ಲೋ ಇದ್ದು ಇನ್ಯಾವನ ಜೊತೆನೋ ಇದ್ದು ಅಲ್ಲೆಲ್ಲೋ ನಡೆಸಲಾರ್ದೆ ಸಂಸಾರ ಅವನ್ನ ನುಂಗ್ಕೊಂಡು ಅವನ್ನ ಸೊತ್ತ ಮೇಲೆ ಬಂದು ನನ್ನ ಮಗನಿಗೆ ಸಿಕ್ಕಾಕೊಂಡೆ ಅನ್ನುವಂಥದ್ದನ್ನು ಆ ಕುಟುಂಬದ ಇತರ ಸದಸ್ಯರೋ ಅಥವಾ ಅವರ ಪಾಲಕರೋ ಹುಡುಗನ ಪಾಲಕರೋ ಈ ಥರದ್ದೆಲ್ಲ ದೂಷಿಸುವಂತಹದ್ದು ಇದೆಯಲ್ಲ, ಇದು ಸಹ ಎಲ್ಲ ಕೌಟುಂಬಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಕೆಳಗೆ ಯಾವ ಮಹಿಳೆಗೆ ಸಿಗುವಂತಹದ್ದು ಪ್ರತಿಯೊಬ್ಬ ಮಹಿಳೆಗೂ ಸಿಗುವಂತಹ ಎಲ್ಲ ರಕ್ಷಣಾತ್ಮಕ ವಿಚಾರಗಳು ಸಹ ಪುನರ್ವಿವಾಹವಾದಂತಹ ಮಹಿಳೆಗೂ ಸಹ ಸಿಗತ್ತೆ. ಇದನ್ನು ನಾವು ಸ್ವಲ್ಪ ಏನಂದರೆ ಜನಗಳಲ್ಲಿ ಇದರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ. ಅದರಲ್ಲೂ ನಾ ಮೊದಲನೇದಾಗಿ ಹೇಳಿದ್ನಲ್ಲ ಆಸ್ತಿ, ಅಯ್ಯೋ ಇನ್ನೊಂದು ಮದುವೆ ಆಗಿದ್ದರಿಂದ ಹಿಂದಿನ ಗಂಡನ ಮನೆಯ ಆಸ್ತಿ ಹಕ್ಕು ಕೊಟ್ಟೋಗುತ್ತೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ, ಆದರೆ ಅದು ತಪ್ಪು ತಿಳುವಳಿಕೆ. ನಮಸ್ಕಾರ.
1: ವಿಧವೆಯರ ಪರವಾಗಿ ಇರುವ ಕಾನೂನುಗಳನ್ನು ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಮೈಸೂರಿನ ವಕೀಲರಾದ ಎಂಎನ್ ಸುಮನ. ಮಹಿಳಾ ರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
3: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
4: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ
2: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
3: ಸುತ್ತಮುತ್ತ.

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

FM 100.65 ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸಾವರಿಯ ಚಿತ್ರದ ಗೀತೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಬಾನುಲಿ ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
3: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
4: ಅಣ್ಣ,

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ.
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು. ಕೃಷಿ ಬೆಳಗು
0: ಸಮಯ ಸರಿಯಾಗಿ 4:46:15.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕಸ್ತೂರಿ ಮಾತ್ರೆ
3: ವಾರಕ್ಕೊಂದು,
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
3: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ
4: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
3: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
5: ನಗುವೆನ್ನು ನಗಿಸುತ್ತ ನಿನ್ನನು
2: ನಗೆ ಜಾತ್ರೆಗೆ ಬನ್ನಿ,
3: ಕಸ್ತೂರಿ ಮಾತ್ರೆ ತಿನ್ನಿ,
4: ನಾಕರಿಗೆ ಜೈ ಎನ್ನಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಗಮನಿಸಿ, ಈ ಸಂಜೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯವಾಗಿದೆ 5 ಗಂಟೆ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮ ಬಾನುಲಿ ಸಖಿ ಕೀರ್ತಿ ಎಸ್ ಬೈಂದೂರು ಮಾಡುವ ಆತ್ಮೀಯ ನಮಸ್ಕಾರ. ಇನ್ನೀಗ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ. ಪಾಲ್ಗೊಳ್ಳುತ್ತಿದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಎಸ್. ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821 ಅಥವಾ ವಾಟ್ಸಪ್ ಸಂದೇಶದ ಮೂಲಕವೂ ತಮ್ಮ ಪ್ರಶ್ನೆಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗಮನಿಸಿ 9480858523. ಮತ್ತೊಮ್ಮೆ 9480858523.
2: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಲಿಯರ್ ಮೆಡಿ ಆಸ್ಪತ್ರೆ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆಯೂ ಸಮನಾದ ಆರೈಕೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕೇಳುಗರೆ, ಇವತ್ತು ನಾವು ಜೀವನ ಶೈಲಿ ಮತ್ತು ಕ್ಯಾನ್ಸರ್ ತಡೆಗಟ್ಟೋದು ಹೇಗೆ ಜೀವನ ಶೈಲಿಯಿಂದ ಅಂತ ಮಾತನಾಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ ಅವರು. ಡಾಕ್ಟರ್ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಡಾಕ್ಟರ್ ಶ್ರೀನಿವಾಸ್ ಅವರೇ, ಮೊದಲಿಗೆ ಹೇಳಿ, ಈ ಜೀವನ ಶೈಲಿಗೂ ಕ್ಯಾನ್ಸರ್ ನಡುವಿನ ಸಂಬಂಧ ಹೇಗೆ ಅಂತ?
3: ಜೀವನ ಶೈಲಿ ಮತ್ತು ಕ್ಯಾನ್ಸರ್ ಬಹುತೇಕ ಬಹುತಾಗಿ ನಂಟು ಇದೆ. ನೀವು ಈಗ 100 ವರ್ಷದ ಹಿಂದೆ ಹೋದರೆ ಈ ಪದಕ್ಕೆ ಅರ್ಥನೇ ಗೊತ್ತಿರಲಿಲ್ಲ ಜನರಿಗೆ, ಕ್ಯಾನ್ಸರ್ ಅಂದರೆ ಏನು ಅಂತ ಕೇಳೋರು. ಯಾಕೆಂದರೆ ಜೀವನ ಶೈಲಿ ಅವತ್ತಿನ ಕಾಲದಲ್ಲಿ ಕೈ ಬರ್ತಿ ಕೆಲಸ, ಹೊಟ್ಟೆ ಬರ್ತಿ ಊಟ, ನೆಮ್ಮದಿ, ಕಣ್ಣು ಬರ್ತಿ ನಿದ್ದೆ, ಮನುಷ್ಯಂಗೆ ಇದೇ ಬೇಕಾಗಿರೋದು ಮುಖ್ಯವಾಗಿ. ಸೊ ಅವತ್ತಿನ ಜೀವನ ಶೈಲಿ ತುಂಬ ಬೇರೆ ಇತ್ತು. ಇವತ್ತು ನಾವು ಈ ಮಾಡ್ರನ್ ಎರಾ, ಟೆಕ್ನಾಲಜಿ, ನ್ಯೂ ಇನ್ನೋವೇಷನ್ಸ್ ಅಂತ ಹೇಳ್ಕೊಂಡು ಅದೆಲ್ಲ ತುಂಬ ಒಳ್ಳೆ ವಿಷಯನೇ, ಬಟ್ ಅದ್ರ ಜೊತೆಗೆ ಜೀವನ ಶೈಲಿನ ಬದಲಾಗಿಸ್ಬಿಟ್ಟಿದೆ. ಅಂದರೆ ಗೊತ್ತಾಗ್ದೇನೆ, ಗೊತ್ತಿದ್ದೋ ಗೊತ್ತಾಗ್ದೇನೋ ಬದಲಾಗ್ಬಿಟ್ಟಿದೆ, ಇದ್ರಲ್ಲಿ ಸಿಗಾಕೊಂಬಿಟ್ಟಿದೆ.
2: ಅಂದರೆ ಅನುಕೂಲದಿಂದ ಅನಾನುಕೂಲನೂ ಆಗ್ಬಿಟ್ಟಿದೆ,
3: ಜೊತೆಗೆ ಬಂದ್ಬಿಟ್ಟಿದೆ, ಪ್ಯಾರಲಲ್ ಆಗಿ ಬಂದ್ಬಿಟ್ಟಿದೆ. ಸೊ ಬರೀ ಅನುಕೂಲ ಮಾತ್ರ ತಗೊಂಡು ಅನಾನುಕೂಲನ ಬಿಡಬೇಕಾಗಿತ್ತು, ಬಟ್ ಅದು ದಟ್ ಈಸ್ ವಾಟ್ ವಿ ಹ್ಯಾವ್ ನಾಟ್ ಲರ್ನ್ಡ್. ಸೊ ಅದಕ್ಕೋಸ್ಕರನೇ ಇವತ್ತಿನ ಕಾರ್ಯಕ್ರಮ ಇದು ಇಟ್ಕೊಂಡಿರೋದು.
2: ಇನ್ನೊಂದು ಕ್ಯಾನ್ಸರ್ಗೆ ತುಂಬ ಮುಖ್ಯ ಕಾರಣ ಅಂತ ಅಂದರೆ ಈ ತಂಬಾಕು ಸರ್. ಈ ತಂಬಾಕು ಸೇವನೆಯಿಂದ ಯಾವ್ಯಾವ ರೀತಿ ಕ್ಯಾನ್ಸರ್ಗಳು ಬರುತ್ತವೆ? ಯಾಕೆಂದರೆ ಇವರು ಅವರ ಜೀವನ ಶೈಲಿಯಲ್ಲೇ ಇದನ್ನು ಅಳವಡಿಸ್ಕೊಂಬಿಟ್ಟಿರ್ತಾರೆ.
3: ತಂಬಾಕು ಸೇವನೆ ಎಷ್ಟು ಡೇಂಜರ್, ಎಷ್ಟು ಭಯಾನಕ ಅಂದರೆ, ನಮ್ಮ ಇಂಡಿಯಾ ದೇಶದಲ್ಲಿ ಪ್ರತಿ 6 ಸೆಕೆಂಡಿಗೆ 1 ಟೊಬ್ಯಾಕೋ ರಿಲೇಟೆಡ್ ಡೆತ್ ಅಂತ ಕರಿತೀವಿ. ಅಂದರು ಪ್ರತಿ 6 ಸೆಕೆಂಡಿಗೆ ಒಬ್ಬ ಮನುಷ್ಯ ಸತ್ತೋಗ್ತಾನೆ ನಮ್ಮ ಭಾರತ ದೇಶದಲ್ಲಿ. ಇಟ್ ಮೇ ಬಿ ಕ್ಯಾನ್ಸರ್, ಇಟ್ ಮೇ ಬಿ ಹಾರ್ಟ್ ಅಟ್ಯಾಕ್, ಇಟ್ ಮೇ ಬಿ ಸ್ಟ್ರೋಕ್. ತಂಬಾಕಿಂದ ಬರೀ ಕ್ಯಾನ್ಸರ್ ಬರಲ್ಲ, ತಂಬಾಕಿಂದ ಸ್ಟ್ರೋಕ್ ಬರ್ಬೋದು, ತಂಬಾಕಿಂದ ಹಾರ್ಟ್ ಅಟ್ಯಾಕ್ ಆಗೋದು. ಜಯದೇವದಲ್ಲಿ ನೀವು ಹೋಗಿ ಕೇಳಿದ್ರೆ ಎಲ್ಲ 30 ವರ್ಷ 35 ವರ್ಷದವ್ರು ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾ ಇದ್ದಾರೆ ಅಂತ ಕೇಳ್ಪಡ್ತೀರ. ಇದ್ರ ಕಾರಣ ಯಾರಿಗೂ ಗೊತ್ತಿರಲ್ಲ. ತಂಬಾಕು, ತಂಬಾಕು ಯಾವ ಥರ ಒಂದು ವಿಷಕಾರಿ ಅಂದರೆ, ಇಟ್ ಈಸ್ ಸೆಡ್ ದಟ್ 700-800 ಕಾರ್ಸಿನೋಜನ್ಸ್ ಈ ತಂಬಾಕಲ್ಲಿ. ಏನು ಪ್ರಾಬ್ಲಮ್ ಅಂದರೆ ಇಟ್ ಕಂಟೈನ್ಸ್ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅನ್ನೋ ಕೆಮಿಕಲ್ ಇರುತ್ತೆ. ತಂಬಾಕು ಸೇವನೆಯಿಂದ ಬರೀ ತಂಬಾಕು ಸೇದೋನಿಗಲ್ಲ, ಅವ್ನ ಪಕ್ಕದಲ್ಲಿರೋ ಸ್ನೇಹಿತಂಗೂ ಅಷ್ಟೇ ಡೇಂಜರು, ಯಾಕೆಂದರೆ ಅವ್ನು ಬಿಡೋದೆಲ್ಲ ಇವನು ತಗೊಳ್ತಾ ಇರ್ತಾನೆ. ಬೋತ್ ಆಫ್ ದೆಮ್ ಆರ್ ಕನ್ಸ್ಯೂಮಿಂಗ್ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಈ ಕೆಮಿಕಲ್ ಏನು ಮಾಡುತ್ತೆ, ಒಳಗಡೆ ಹೋಗಿ ಜೆನೆಟಿಕ್ ಮ್ಯೂಟೇಷನ್ಸನ್ನು ಮಾಡುತ್ತೆ. ಈ ಮ್ಯೂಟೇಷನ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ನಂಗೆ ಕೇಳ್ತಾರೆ ಡಾಕ್ಟ್ರೆ 20 ವರ್ಷದ ಹಿಂದೆ ನಾನು ಸಿಗರೇಟ್ ಸೇರ್ತಾ ಇದ್ದೆ, ಅದಾದ್ಮೇಲೆ 15 ವರ್ಷ ಆಯಿತು ಬಿಟ್ಟು, ಇವತ್ತು ನಂಗೆ ಡಯಾಗ್ನೋಸ್ ಆಗಿದೆಯಲ್ಲ ಅಂತ ಅಂದರೆ ಅವತ್ತು ಮಾಡಿದ ತಪ್ಪು
2: ಇವತ್ತು
3: ಅದಕ್ಕೆ ಪನಿಷ್ಮೆಂಟು. ಸೊ ತಂಬಾಕು ಸೇವನೆ ಆ ಕಾರ್ಸಿನೋಜನ್ಸು, ನಾನು ಹೇಳಿದ್ನಲ್ಲ ನಿಮಗೆ 700-800 ಕಾರ್ಸಿನೋಜನ್ಸು ಒಂದು ಸಿಗರೇಟಲ್ಲಿ ಇರುತ್ತೆ. ಒಂದು ಕಾರ್ಸಿನೋಜನ್ ಇದ್ರೇ ಮನುಷ್ಯಂಗೆ ತಡ್ಕೊಳೋಕ್ಕಾಗಲ್ಲ, ಒಂದು ಕಾರ್ಸಿನೋಜನ್ ಕ್ಯಾನ್ಸರ್ ಬರ್ಬೋದು, ಇನ್ನು 800 ಕಾರ್ಸಿನೋಜನ್ ಇದ್ದರೆ ಮನುಷ್ಯನ ಕತೆ ಏನಾಗುತ್ತೆ ನೀವೇ ಯೋಚನೆ ಮಾಡಬೇಕು. ಸೊ ತಂಬಾಕು ಸೇವನೆಯಿಂದ ಆಗಂತ ಈ ಪರಿಣಾಮ ಅದು ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ. ನಾನು ನಿಮಗೆ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಹೋದ್ರೆ ಈಗ ತಂಬಾಕುದು ಈ ಕಾರ್ಯಕ್ರಮನೇ ಮುಗಿಯಲ್ಲ. ತಲೆಯಿಂದ ಕಾಲ್ವರೆಗೂ ಏನೇನು ಕ್ಯಾನ್ಸರ್ ಆಗ್ಬೋದು ಅಂತ ಸುಮ್ಮನೆ ಹೇಳ್ತಾ ಹೋಗ್ಬೋದು. ಗಂಟ್ಲು ಕ್ಯಾನ್ಸರು, ಮೂಗಿನ ಕ್ಯಾನ್ಸರು, ಬಾಯಿನ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಇಸೋಫೇಗಿಯಲ್ ಕ್ಯಾನ್ಸರ್ ಅಂತ ಕರಿತೀವಿ, ಕಿಡ್ನಿ ಕ್ಯಾನ್ಸರು, ಕೊಲಾನ್ ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರ್ಸು, ಲಿಂಫೋಮಾಸ್, ಲ್ಯುಕೀಮಿಯಾಸ್, ಈ ಥರ ಯುರೋಥೆಲಿಯಲ್ ಕ್ಯಾನ್ಸರ್, ಬ್ಲ್ಯಾಡರ್ ಮೂತ್ರಚೀಲದ ಕ್ಯಾನ್ಸರು, ಈ ಥರ ಹೇಳ್ತಾ ಹೋದರೆ ಲಿಸ್ಟೇ ಮುಗಿಯಲ್ಲ. ಎಲ್ಲದಕ್ಕೂ ಈ ತಂಬಾಕು ಇಸ್ ಅ ಮೇಜರ್ ಕಾಸ್, ಮುಖ್ಯವಾದ ಕಾರಣ ಈ ತಂಬಾಕು ಆಗ್ಬಿಡುತ್ತೆ.
2: ತಂಬಾಕು ಮುಖ್ಯ ಕಾರಣ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಈ ಮದ್ಯಪಾನನೂ ಸೇರ್ಕೊಂಡ್ಬಿಟ್ರೆ ಅದು ಇನ್ನೂ ಆ ಕ್ಯಾನ್ಸರ್ದ ಅಪಾಯನ ಹೆಚ್ಚು ಮಾಡ್ತಾ ಹೋಗುತ್ತೆ ಅಂತ.
3: ಮೊದಲೇ ಹುಚ್ಚು ಮಂಗಂಗೆ ಅದಕ್ಕೊಂದು ಹೆಂಡನೂ ಕುಡಿಸ್ಬಿಟ್ರೆ ಮುಗದೇ ಹೋಯ್ತು. ಈ ಕಾರ್ಸಿನೋಜನ್ಸು ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ. ಸಿಗರೇಟ್ ಟೊಬ್ಯಾಕೋ ಆ್ಯಂಡ್ ಆಲ್ಕೋಹಾಲ್, ದೇ ಆರ್ ದ ಮೋಸ್ಟ್ ಡೇಂಜರಸ್ ಕೆಮಿಕಲ್ಸ್ ವಿ ಹ್ಯಾವ್ ಎವರ್ ಸೀನ್ ಇನ್ ಅವರ್ ಲೈಫ್. ಆಲ್ಕೋಹಾಲ್ಗೆ, ಆಲ್ಕೋಹಾಲಿಂದ ಇಸೋಫೇಜಿಯಲ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಈ ಥರದ ಹಲವಾರು ಕ್ಯಾನ್ಸರ್ಸ್ಗಳನ್ನು ನಾನು ಅದೇ ಹೇಳಿದ್ನಲ್ಲ ಲಿಸ್ಟ್ ಮುಗಿಯಲ್ಲ, ನಾನು ಈ ಕಾರ್ಯಕ್ರಮ ಟೈಮ್ ಶಾರ್ಟೇಜ್ ಇರೋದ್ರಿಂದ ಬ್ರೀಫಾಗಿ ಮುಗಿಸ್ತೀನಿ. ಸೊ ಪ್ರತಿಯೊಂದು ದಟ್ ಕಂಟೈನ್ಸ್ ಕಾರ್ಸಿನೋಜನ್ಸ್, ಇದು ಜನರಿಗೆ ಎಷ್ಟು ತಿಳುವಳಿಕೆ ಹೇಳಿದ್ರು ಸಾಲದು, ಬಿಕಾಸ್ ಅಡಿಕ್ಷನ್ ಅಂತ ಒಂದು ಬಂದ್ಬಿಡುತ್ತೆ. ಅಡಿಕ್ಷನ್ ಬೇಕಾ, ಅಡಿಕ್ಷನ್ ವಾಸಸ್ ಲೈಫ್, ಯಾವ್ದು ಬೇಕು ಅಂದಾಗ ಜನ ಅಡಿಕ್ಷನೇ ಚೂಸ್ ಮಾಡಿಬಿಡ್ತಾರೆ ಅನ್ಫಾರ್ಚುನೇಟ್ಲಿ. ಈಗ ನಮ್ಮ ಕಾರ್ಯಕ್ರಮ ಏನು ಹೊಸದಲ್ಲ, ಪ್ರತಿಯೊಂದು ಸಿನಿಮಾ ಥಿಯೇಟ್ರಲ್ಲೂ ಇವತ್ತು ಕಾಕ್ಟೇಲ್ 2 ಮೂವಿಗೆ ಹೋಗಿಂತ ಮುಂಚೆ 30 ಸೆಕೆಂಡು ಮುಖೇಶ್ದು ಅವ್ರದ್ದು ಇವ್ರದ್ದು ಕತೆ ಹೇಳ್ತಾ ಇರ್ತಾರೆ. ಬಟ್ ಎಷ್ಟು ಜ್ಞಾನ ಅದಕ್ಕೆ ಅವೇರ್ನೆಸ್ ಕೊಟ್ಟರು ಸ್ಟಿಲ್ ಪೀಪಲ್ ಡೂ ಸ್ಮೋಕ್ ಆ್ಯಂಡ್ ಡ್ರಿಂಕ್.
4: ಟೊಬ್ಯಾಕೋ ಮತ್ತೆ ಆಲ್ಕೋಹಾಲ್ ಅದ್ರ ಒಟ್ಟಿಗೆ ಇನ್ನೊಂದು ಕನ್ಸಿಡರ್ ಮಾಡಬೇಕಾದಂತ ಒಂದು ರ್ಯಾಂಪೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಬೆಸಿಟಿ ಅಥವಾ ಬೊಜ್ಜುತನ. ಇನ್ನು ಒಬೆಸಿಟಿ ನಿಮ್ಮ ಅಭಿಪ್ರಾಯದಲ್ಲಿ ಎಷ್ಟು ಮಟ್ಟಿಗೆ ಕ್ಯಾನ್ಸರ್ಗೆ ಕಾರಣವಾಗಬಹುದು, ಒಂದು ಕಾಂಟ್ರಿಬ್ಯೂಷನ್ ಕೊಡಬಹುದು?
3: ಸರ್, ಒಬೆಸಿಟಿ ಅನ್ನೋದು ಕಣ್ಣಿಗೆ ಕಾಣದೇ ಇರಂತ ಒಂದು ಕಾರಣ. ಸ್ಮೋಕಿಂಗು ಡ್ರಿಂಕಿಂಗು, ನಾನು ಆಲ್ಕೋಹಾಲ್ ಸ್ಮೋಕಿಂಗ್ ಏನು ಹೇಳಿದ್ನಲ್ಲ, ಒಬೆಸಿಟಿನು ಈಕ್ವಲಿ ಡೇಂಜರಸ್.
4: ಓಕೆ,
3: ಯಾಕೆ ಮೇ ಬಿ ಮೋರ್ ಡೇಂಜರಸ್ ಯಾಕೆ ಅಂದರೆ ಅದಕ್ಕೆ ಗೊತ್ತಾಗದೇ ಇರೋಲ್ಲ

0: ಕಣ್ಣಿಗೆ ಕಾಣದಿರೋಂಥ ಒಂದು ಕಾರಣ, ಸ್ವಿಗ್ಗಿ, ಝೊಮ್ಯಾಟೊ, ಫಾಸ್ಟ್ ಫುಡ್, ಪ್ರೊಸೆಸ್ಡ್ ಫುಡ್ಸ್, ಎಲ್ಲ ಕ್ಯಾನ್ಡ್ ಫುಡ್, ಪ್ಲಾಸ್ಟಿಕ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮೈಕ್ರೋ ಪ್ಲಾಸ್ಟಿಕ್ಸ್. ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ತೀವಿ ಬಿಸಿ ಬಿಸಿ ಸಾಂಬಾರು, ಪಾಕಶಾಲೆಯಿಂದ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಆ ಬಿಸಿ ಸಾಂಬಾರು ಅದರೊಳಗೆ ಕೆಮಿಕಲ್ ರಿಯಾಕ್ಷನ್ ಆಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ರಿಲೀಸ್ ಆಗುತ್ತೆ. ಅಗೇನ್ ದೇ ಕಂಟೈನ್ ಸೇಮ್ ಕೈಂಡ್ ಆಫ್ ಕಾರ್ಸಿನೋಜನ್ಸ್. ಪ್ಲಾಸ್ಟಿಕ್ನ ಆ್ಯಕ್ಚುಲಿ ಬ್ಯಾನ್ ಮಾಡಬೇಕು ಅಂತ ಅನ್ನೋದು ಆ್ಯಕ್ಚುಲಿ ಅದು ಕೆಟ್ಟ ವಿಷಯ ಅಲ್ಲ, ಅದು ತುಂಬ ಒಳ್ಳೆಯ ವಿಷಯ. ನಾವು ಪ್ಲಾಸ್ಟಿಕ್ನ ಯಾವ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ವಿ ಆರ್ ಆ್ಯಕ್ಚುಲಿ ಪೇಯಿಂಗ್ ಫಾರ್ ಇಟ್. ಮೈಕ್ರೋ ಪ್ಲಾಸ್ಟಿಕ್ಸಲ್ಲಿ ಕಂಟೆಂಟ್ಸ್ ಲಾಟ್ ಆಫ್ ಕಾರ್ಸಿನೋಜನ್ಸ್. ಬಟ್ ಇದೆಲ್ಲ ನಾ ಹೇಳಿದಲ್ಲ, 50 ವರ್ಷದಿಂದ ಯಾರಿಗೆ ಗೊತ್ತಿತ್ತು ಸ್ವಿಗ್ಗಿ, ಯಾರಿಗೆ ಗೊತ್ತಿತ್ತು ಝೊಮ್ಯಾಟೊ, ಯಾರಿಗೆ ಗೊತ್ತಿತ್ತು ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಬ್ಯಾಗ್ಗಳು, ಯಾರಿಗೆ ಗೊತ್ತಿತ್ತು ಪ್ಲಾಸ್ಟಿಕ್
1: ಬ್ಯಾಗ್ನೇ ತಗೊಂಡು ಹೋಗ್ತಿದ್ರು ನಮಗೇನಾದ್ರೂ ಬೇಕು ಅಂಗಡಿಯಿಂದ ಪದಾರ್ಥಗಳು ಅಂತ ಅಂದರೆ
0: ಎಲ್ಲ ನಾವು ಹೊಸದಾಗಿ ಕಲ್ತುಬಿಟ್ಟು ಎಲ್ಲ ವಿ ಆರ್ ಗೋಯಿಂಗ್ ಇನ್ ಎ ಬ್ಯಾಡ್ ಡೈರೆಕ್ಷನ್ ಅಷ್ಟೇ.
1: ಸರ್ ಮತ್ತೆ ಈಗ
0: ನಾನು ಒಂದು ವಿಷಯ ಒಬೆಸಿಟಿ ಬಗ್ಗೆ ಹೇಳ್ತಾ ಇದ್ರು ಡಾಕ್ಟರ್. ಸೊ ಇದೆಲ್ಲ ಅನ್ವಾಂಟೆಡ್ ಫುಡ್ಸು, ಕ್ಯಾನ್ಡ್ ಫುಡ್ಡು, ಪ್ರೊಸೆಸ್ ಫುಡ್ಡು ವಿಚ್ ಕಂಟೈನ್ಸ್ ಹೈ ಗ್ಲೈಸಿಮಿಕ್ ಇಂಡೆಕ್ಸ್. ಸೊ ಇದು ಡಯಾಬಿಟೀಸು, ಹಾರ್ಟ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಒಬೆಸಿಟಿ ಕ್ಯಾನ್ ಕಾಸ್ ಸೋ ಮೆನಿ ಕ್ಯಾನ್ಸರ್ಸ್. ಅಗೇನ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಈಸೋಫೇಜಿಯಲ್ ಕ್ಯಾನ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಇದೆಲ್ಲ ಒಬೆಸಿಟಿಯಲ್ಲಿ ಇಂಡೈರೆಕ್ಟಾಗಿ ಉಂಟಾಗಂಥ ಕ್ಯಾನ್ಸರ್ಗಳು. ಬಟ್ ಒಬೆಸಿಟಿ ಇಸ್ ಮೋರ್ ಡೇಂಜರಸ್. ಯಾಕೆ ಅಂದರೆ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗಲ್ಲ. ಈಗ ಟೊಬ್ಯಾಕೋ ಮತ್ತು ಆಲ್ಕೋಹಾಲ್ನ ನಾವು ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ, ಬಟ್ ಒಬೆಸಿಟಿನೂ ಈಕ್ವಲ್ ಡೇಂಜರಸ್, ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಗಮನ ಇರಲ್ಲ. ಬಟ್ ನನ್ನ ಕೋರಿಕೆ ಏನು ಅಂದರೆ ಪಬ್ಲಿಕ್ಗೆ ವಿ ನೀಡ್ ಟು ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್.
2: ಈಗ ಈ ಪ್ರೊಸೆಸ್ಡ್ ಫುಡ್ಗಳು ಕಾಸ್ ಮಾಡೋವಂಥ ಒಬೆಸಿಟಿಯಲ್ಲಿ ಈಗ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಅದೇ ಈಗ ಹೈ ಫೈಬರ್ ಡಯೆಟ್, ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರ ಸೇವನೆ ಯಾವ ರೀತಿ ಕ್ಯಾನ್ಸರ್ನ ತಡೆಗಟ್ಟುವಲ್ಲಿ ಸಹಾಯ ಮಾಡ್ಬೋದು?
0: ಸರ್, ಇವಾಗ ನೀವು ನೋಡಿದ್ರೆ ಕರುಳಿನ ಕ್ಯಾನ್ಸರ್, ಕೋಲಾನ್ ಕ್ಯಾನ್ಸರ್ ಅಂತ ಏನು ಕರಿತೀವಿ, ಮೊದಲೆಲ್ಲ ಭಾರತ ದೇಶದಲ್ಲಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ದ ಇನ್ಸಿಡೆನ್ಸ್ ವಾಸ್ ವೆರಿ ವೆರಿ ಲೋ. ಬರೀ ಅಮೆರಿಕಾ, ಯುರೋಪಿಯನ್ ದೇಶದಲ್ಲಿ ಮಾತ್ರ ಈ ಕೋಲಾನ್ ಕ್ಯಾನ್ಸರ್ಸ್ ಅಂತ ನೋಡ್ತಾ ಇದೀವಿ. ಬಟ್ ಇವಾಗ ನನ್ನ ಕ್ಲಿನಿಕಲ್ಲಿ ಪ್ರತಿದಿನ 5 ಪೇಷೆಂಟ್ ಕೋಲನ್ ಕ್ಯಾನ್ಸರ್ ಪೇಷೆಂಟ್ ನೋಡ್ತೀನಿ, 5. ಆಮೇಲೆ ಎಲ್ಲ ಒಂದು ವಿಪರ್ಯಾಸ ಏನು ಅಂದರೆ, ಎಲ್ಲ 35 ವರ್ಷ 40 ವರ್ಷ 42 ವರ್ಷ ಚಿಕ್ಕ ಚಿಕ್ಕ ಯಂಗ್ ಯೂತ್ಸ್, ದೇ ಕಮ್ ವಿತ್ ಕೋಲನ್ ಕ್ಯಾನ್ಸರ್ ಸ್ಟೇಜ್ 3 ಸ್ಟೇಜ್ 4. ಕಾರಣ ಇಷ್ಟೇ, ನಾವು ಎಲ್ಲ ವೆಸ್ಟರ್ನೈಸ್ ಮಾಡ್ಕೊಂಬಿಟ್ವಿ. ಅವ್ರ ಹತ್ರ ಎಲ್ಲ ಬ್ರಿಟಿಷ್ ಬಂದಿದಾಗ ಬರೀ ಒಳ್ಳೇದನ್ನು ತಗೊಳ್ಳಿಲ್ಲ, ಕೆಟ್ಟದನ್ನು ತಗೊಬಿಟ್ವಿ. ಈಗ ರೆಡ್ ಮೀಟ್ ಕನ್ಸಂಪ್ಷನ್ನು, ಮೀಟ್ ಕನ್ಸಂಪ್ಷನ್ ತುಂಬ, ಇಟ್ಸ್ ಬಿಕಮ್ ಮೋರ್. ಆಮೇಲೆ ನಮಗೆ ಹೇಳಿದೆ ಎಲ್ಲ ಪ್ರೊಸೆಸ್ ಫುಡ್ಡು, ಕ್ಯಾನ್ಡ್ ಫುಡ್ಡು ವಿಚ್ ಕಂಟೈನ್ಸ್ ಲಾಟ್ ಆಫ್ ಕಾರ್ಸಿನೋಜನ್ಸ್ ವಿಚ್ ಇಸ್ ನಾಟ್ ಸೀನ್, ಕಣ್ಣು ಕಾಣಿಸಲ್ಲ, ಬಟ್ ಇಟ್ ಗೋಸ್ ಆ್ಯಂಡ್ ಡಸ್ ಸಚ್ ಎ ಡ್ಯಾಮೇಜ್ ಇನ್ ಅವರ್ ಬಾಡಿ. ಸೊ ಈ ನಡುವೆ ಕರುಳಿನ ಕ್ಯಾನ್ಸರ್ ತುಂಬ ಹೆಚ್ಚಳಾಗಿದೆ. ಮುಂಚೆ 12th-13th ಪೊಸಿಷನಲ್ಲಿ ಇತ್ತು, ಈಗ 6th-5th ಬಂದ್ಬಿಟ್ಟಿದೆ ಕ್ಯಾನ್ಸರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್ ಅಲ್ಲದೆ ನೆಕ್ಸ್ಟ್ ಕಾಮನ್ ಈಸ್ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂಡ್ ದಿಸ್ ಇಸ್ ದ ರೀಸನ್.
1: ಮತ್ತೆ ಇನ್ನೊಂದು ಅಂತ ಅಂದ್ರೆ, ಇತ್ತೀಚಿನ ಜೀವನದಲ್ಲಿ ಒತ್ತಡ ತುಂಬಾ ಜಾಸ್ತಿ ಆಗಿದೆ, ಈ ಒತ್ತಡಕ್ಕೂ ಕ್ಯಾನ್ಸರ್ ಅಪಾಯಕ್ಕೂ ಏನಾದರೂ ಸಂಬಂಧ ಇದೆ?
0: ಸೊ ಒಂದು ಒಂದು ತುಂಬಾ ವಿಭಿನ್ನವಾಗಿರೋ ವಿಷಯ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾನ್ಸರ್ ಬರೋದು ಇಟ್ಸ್ ಲೈಕ್ ಎ ಸ್ಟೇಟ್ ಆಫ್ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಕರಿತೀವಿ. ಯಾವುದೇ ಒಂದು ಗಾಯ ತುಂಬ ದಿನ ಗಾಯ ಆದರೆ ಅದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಈ ಸ್ಟ್ರೆಸ್ಸು, ಈ ಒಬೆಸ್ಟಿ, ಇದೆಲ್ಲ ಏನಪ್ಪ ಯಾಕೆ ಇದೆಲ್ಲ ಕ್ಯಾನ್ಸರ್ ಬರೋಂಥ ಒಂದು ಕಾರಣಕ್ಕೆ ಆಗುತ್ತೆ ಇಂಡೈರೆಕ್ಟ್ ಆಗಿ ಅಂದರೆ, ದಿಸ್ ಸ್ಟ್ರೆಸ್ ವಿಲ್ ಕಾಸ್ ಇನ್ಫ್ಲಮೇಟರಿ ಸ್ಟೇಟ್ ಇನ್ ದ ಬಾಡಿ. ಈಗ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ದೈಹಿಕ ಆರೋಗ್ಯ ಸಾಲದು, ಮಾನಸಿಕ ಆರೋಗ್ಯನೂ ಅಷ್ಟೇ ಮುಖ್ಯ. ಮೆಂಟಲ್ ಹೆಲ್ತ್, ಫಿಸಿಕಲ್, ನಮ್ಮ WHO ಡೆಫಿನೇಷನ್ ಹೇಳದೆ ಅದು, ಒಬ್ಬ ಮನುಷ್ಯನ ಕಂಪ್ಲೀಟಾಗಿ ಆರೋಗ್ಯವಾಗಿ ಅಂತ ನಾವು ಯಾವಾಗ ಹೇಳ್ತೀವಿ, ಇಟ್ ಈಸ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಎರಡು ವೆಲ್ ಬೀಯಿಂಗ್ ಇರಬೇಕು, ಅವಾಗಲೇ ಅದನ್ನು ಪರಿಪೂರ್ಣವಾದ ಆರೋಗ್ಯ ಅಂತ ನಾವು ಕರೆಯೋದು. ಸ್ಟ್ರೆಸ್, ಒಬೆಸಿಟಿ, ಆಲ್ ದೀಸ್ ಥಿಂಗ್ಸ್ ವಿಲ್ ಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ ಅವರ್ ಬಾಡಿ, ವಿಚ್ ಕ್ರಿಯೇಟ್ಸ್ ಎ ಕ್ರಾನಿಕ್ ಇನ್ಫ್ಲಮೇಟರಿ ಪ್ರೊಸೆಸ್. ಬಾಡಿಯಲ್ಲಿ ಒಂದು ಇನ್ಫ್ಲಮೇಷನ್, ಅದು ಕಾಣಲ್ಲ, ಕಣ್ಣಿಗೆ ಕಾಣಿಸಲ್ಲ, ಬಟ್ ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ರೀಸನ್ಸ್ ಟು ಕಾಸ್ ಎ ಕ್ಯಾನ್ಸರ್.
1: ಕೇಳುಗರಿಗೆ ನಾವು ಮತ್ತೊಮ್ಮೆ ನೆನಪು ಮಾಡೋಣ, ನಾವು ವಾಟ್ಸಾಪ್ ಸಂದೇಶಗಳ ಮೂಲಕ ಅವರ ಸಮಸ್ಯೆಗಳನ್ನು, ಅವರ ಪ್ರಶ್ನೆಗಳನ್ನು ನಾವು ಕೇಳಬಹುದು. ಅವರು ವಾಟ್ಸಾಪ್ ಸಂದೇಶವನ್ನು ಕಳಿಸಿದ್ರೆ ನಾವು ಡಾಕ್ಟರ್ಗೆ ಇಲ್ಲಿ ಕೇಳಿ ನಿಮಗೆ ಪರಿಹಾರವನ್ನು ನೀವು ನಿಮ್ಮ ನಿಮ್ಮ ರೇಡಿಯೋ ಸೆಟ್ಗಳಲ್ಲಿ, ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ಕೇಳಬಹುದು ಅಂತ ಅಂದ್ಕೊಳ್ತೀನಿ. ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ
2: 9480858523, ಮತ್ತೊಮ್ಮೆ ಗಮನಿಸಿ 9480858523.
1: ಡಾಕ್ಟರ್, ಈಗ ನಾವು ಜೀವನ ಶೈಲಿ ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆ ಮಾತನಾಡ್ತಾ ಇದ್ದಾಗ, ನಮ್ಮ ಆಹಾರ ಪದ್ಧತಿ ಹೇಗಿದ್ರೆ ಕ್ಯಾನ್ಸರ್ನ ತಡೆಗಟ್ಟಬಹುದು ಅಂತ ನೀವು ಹೇಳ್ತೀರಾ?
0: ಮುಂಚೆ ಎಲ್ಲ ನಮ್ಮ ತಾತ ಅವರು ಹೇಳೋರು, ಅವರು ಒಂದೇ ಸಲ ಊಟ ಮಾಡ್ತಿದ್ರಂತೆ, 12 ಗಂಟೆ ಮಧ್ಯಾಹ್ನಕ್ಕೆ ಒಂದು ಟೈಮ್ ಹೊತ್ತು ಊಟ ಮುಗೀತು, ಬೆಳಗ್ಗೆ ಒಂದು ತೊಟ್ಟು ಕಾಫಿ, ರಾತ್ರಿ ಒಂದು ಸ್ವಲ್ಪ ಫಲಹಾರ ಅಂತ ಕರೀತಾರೆ, ಹಣ್ಣು ತರಕಾರಿ ಏನಿದ್ರು ತಿನ್ಬಿಡೋರು. ಇಷ್ಟೇ ತುಂಬ ಮಿನಿಮಲ್ ಫುಡ್ ರಿಕ್ವೈರ್ಮೆಂಟ್. ನಮ್ಮ ದೇಶದಲ್ಲಿ ಇವಾಗ ಏನಾಗ್ಬಿಟ್ಟಿದೆ, ಪ್ರಾಸ್ಪೆರಿಟಿ ಬಂದ್ಬಿಟ್ಟು, ನಾನು ಹೇಳಿದಲ್ಲ ಸ್ವಿಗ್ಗಿ ಝೊಮ್ಯಾಟೊ, ಎಕ್ಸಸ್ ಫುಡ್ ಅರೌಂಡ್ ಅಸ್. ಸಾಯಂಕಾಲ ಹೋದರೆ ಫುಡ್ಡು, ಹಾಸ್ಪಿಟ್ಲಿಗೆ ಹೋದರೆ ಫುಡ್ಡು, ಕ್ಯಾಂಟೀನಲ್ಲಿ ಫುಡ್ಡು, ಹೋಟ್ಲಲ್ಲಿ ಫುಡ್ಡು, ಫ್ರೆಂಡ್ಸ್ ಜೊತೆ ಟೀಗೆ ಹೋದರೆ ಫುಡ್ಡು. ಅಂದರೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೇ ತಗೊಂಡ್ರೆ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ಒಬೆಸಿಟಿ. ಆಮೇಲೆ ನಮಗೆ ಬೇಕಾಗಿರೋಷ್ಟು ಆಹಾರ ನಾವು ತೊಗೊಳ್ತಾ ಇಲ್ಲ. ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ, ಅವು ಬೇಟೆ ಆಡಿದ್ರೆ ಇನ್ನು ಮತ್ತೆ ನೆಕ್ಸ್ಟ್ 1 ಅವರಲ್ಲಿ ಬೇಟೆ ಆಡೋಕ್ಕೋಗಲ್ಲ ಅವು. ಅದು ಮುಂದೆ ಜಿಂಕೆ ಓಡಾಡ್ತಿದ್ರು ಸಿಂಹ ಬೇಟೆ ಮಾಡಲ್ಲ, ಅದು ಹೊಟ್ಟೆ ತುಂಬ ಕೂತ್ಬಿಡ ಮಲ್ಗಿಬಿಡುತ್ತೆ ಅದು, ಅದಿನ್ನು ತಂಟೆಗೆ ಹೋಗಲ್ಲ. ನಮ್ಗೆ ಹಂಗಲ್ಲ, ಇವಾಗ ಸ್ಟಾರ್ ಬಾಕ್ಸಲ್ಲಿ ಕಾಫಿ ಕೊಡ್ತಿರ್ತೀವಿ, ನೆಕ್ಸ್ಟ್ ಯಾರೋ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ ನೆಲಪಾಕದಲ್ಲಿ, ಅಲ್ಲೊಂದು ದೋಸೆ ತಿಂತೀವಿ, ಕಾಫಿ ಕುಡಿತೀವಿ. ಇದೊಂದು ಕೆಟ್ಟ ಅಭಿರುಚಿನ ಡೆವಲಪ್ ಮಾಡ್ಕೊಂಡು ಬೆಳೆಸ್ಕೊಂಬಿಟ್ಟಿದ್ದೀವಿ. ಸೊ ಇದು ಡೈರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತಂದ್ರೆ ಅಗೇನ್ ಇಂಡೈರೆಕ್ಟ್ಲಿ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಒಬೆಸಿಟಿ. ನಾನು ನಿಮಗೆ ತಂಬಾಕು ಬಗ್ಗೆ ಹೇಳ್ತಾ ಇದ್ದೆ. ತಂಬಾಕು ಅಂದರೆ ಎಲ್ಲರೂ ಜನ ಅಂದ್ಕೊಂಡಿರೋದು ಸಿಗರೇಟ್ ಆ್ಯಂಡ್ ಬೀಡಿ ಅಂತ ಅಷ್ಟೇ ಅಂದ್ಕೊಂಡಿರ್ತಾರೆ. ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ತಂಬಾಕು, ನಶೆ ಆಗ್ಬೋದು, ಜರ್ದ ಆಗ್ಬೋದು, ಪ್ರತಿಯೊಂದು ಸೇವನೆ ತಂಬಾಕು. ತಂಬಾಕು ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಮಾಡ್ತಾರೆ, ಬಟ್ ಎಲ್ಲಾನು ತಂಬಾಕೆ, ಎಲ್ಲಾನು ಕಾರ್ಸಿನೋಜನೆ ಫೈನಲಿ. ಸೊ ಒನ್ ಹ್ಯಾಸ್ ಟು ಬಿ ವೆರಿ ಮಚ್ ಅವೇರ್ ಆಫ್ ದಿಸ್.
2: ಇದ್ರ ಇವನ್ನೆಲ್ಲ ತಡೆಗಟ್ಟಬಹುದಾದಂತಹ ಕಾರಣಗಳಲ್ವಾ ಡಾಕ್ಟರ್ ಶ್ರೀನಿವಾಸ್ ಅವರೇ? ಆದ್ರೆ ತಡೆಯಲಿಕ್ಕೆ ಆಗದೆ ಇರೋಂಥದ್ದು ಒಂದು ಎರಡು ವಿಷಯಗಳಲ್ಲಿ ಹೇಳ್ಬೋದು ಅಂತಂದ್ರೆ, ಇವತ್ತಿನ ಏರ್ ಪೊಲ್ಯೂಷನ್ ಇರ್ಬೋದು ಅಥವಾ ಫುಡ್ ಅಡಲ್ಟ್ರೇಷನ್ ಇರ್ಬೋದು, ಇವೆರಡರ ಬಗ್ಗೆ ನಿಮ್ಮ ಅಭಿಪ್ರಾಯ?
0: ನಾಗೇನ್ ಮತ್ತೆ ಹೇಳಿದೆ, ಪ್ರೊಸೆಸ್ ಫುಡ್ಡು, ಕ್ಯಾನ್ ಫುಡ್ಸ್, ಇದೆಲ್ಲ ನಿಮಗೆ ಯಾವುದು ನ್ಯಾಚುರಲ್ ಅಲ್ಲ, ಇದೆಲ್ಲ ಅಡಲ್ಟ್ರೇಟೆಡ್. ಅಕ್ಕಿಯಿಂದ ಹಿಡಿದು, ಗಾಳಿಯಿಂದ ಹಿಡಿದು, ನೀರಿಂದ ಹಿಡಿದು, ಬಿಸಿಲಿ ವಾಟರ್ ಅಂತ ನೀವೇನು ತಗೊಳ್ತೀರಾ, ಎವ್ರಿಥಿಂಗ್ ಇಸ್ ಅಡಲ್ಟ್ರೇಟೆಡ್. ವಿಪರ್ಯಾಸ ಏನು ಅಂತಂದರೆ, ವಿ ಮೇ ನಾಟ್ ಬಿ ಏಬಲ್ ಟು ಗೋ ಬ್ಯಾಕ್, ಬಟ್ ಕಮ್ಮಿ ಮಾಡ್ಕೋಬೋದು. ಸೊ ಇದು ಅವೇರ್ನೆಸ್ ಮುಖಾಂತರ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ನಾವು ಕಾನ್ಷಿಯಸ್ ಎಫರ್ಟ್, ಕಾನ್ಸ್ಟೆಂಟ್ ಎಫರ್ಟಿಂದ ಮಾತ್ರ ಇದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಮಿನಿಮಲ್ ಕನ್ಸಂಪ್ಷನ್ ಆಫ್ ಫುಡ್, ದಿನ ಬೆಳಗ್ಗೆ ಆದರೆ ವ್ಯಾಯಾಮ, ಫ್ಯಾಮಿಲಿ ಟೈಮ್, ಮ್ಯೂಸಿಕ್, ಡಾನ್ಸ್, ಪ್ರತಿಯೊಂದು ಮುಂಚೆ ಈ ಕಲಾತ್ಮಕವಾದ ವಿಷಯಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ವಿ. ಇವಾಗ ಬರೀ ಕೆಲಸ ಮಾಡು, ಸ್ಟ್ರೆಸ್ ತಗೋ, ಅಲ್ಲಿ ಇಲ್ಲಿ ಕೂಗಾಡು, ಬಂದು ರಾತ್ರಿ ಎಣ್ಣೆ ಹೊಡಿ. ಸಿ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಆರ್ ಗೋಯಿಂಗ್ ಇನ್ ವೆರಿ ಬ್ಯಾಡ್ ಡೈರೆಕ್ಷನ್.
2: ಬಹುಶಃ ಈ ಎಲ್ಲ ಅಭ್ಯಾಸಗಳಿಂದ ಇರಬಹುದು ಕ್ಯಾನ್ಸರ್ ಅಂದ್ರೆ ಬರೀ ವಯಸ್ಸಾದವರಲ್ಲಿ ಕಾಣುವಂತ ಒಂದು ಕಾಯಿಲೆ ಅಂತ ಇದ್ದ ಅಭಿಪ್ರಾಯ ಬದಲಾಗಿ ಇವತ್ತು
1: ಯಂಗ್
2: ಜನರೇಷನ್ ಅಲ್ಲಿ ಎರಡನೇ ಡೆಕೇಡ್ ಅಲ್ಲಿ ನಾವು ತೀವ್ರತರವಾದ ಕ್ಯಾನ್ಸರ್ ಕಾಯಿಲೆಗಳನ್ನ.
0: ಒಂದು ವಿಷಯ ನಿಮ್ಗೆ ಹೇಳಬೇಕು ಅಂದ್ರೆ, ಕ್ಯಾನ್ಸರ್ ಮೊದಲು 75, 80, 90 ವಯೋಧರ್ಮ, ಕ್ಯಾನ್ಸರ್ ಬರುತ್ತೆ ವಯೋಧರ್ಮಕವಾಗಿ ಬರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಈಗ ನಮ್ಮ ಕ್ಲಿನಿಕಲ್ಲಿ ಅದನ್ನ ಯಾವುದನ್ನು ನೋಡಲ್ಲ ನಾವು. ನಾವು ನೋಡೋದೇ 30 ವರ್ಷ, 40 ವರ್ಷ, 45 ವರ್ಷದ ಯುವಕರು ಕ್ಯಾನ್ಸರ್ stage 3, stage 4 ಬರ್ತಾರೆ. ದಿಸ್ ಇಸ್ ದ ವೆರಿ ಅನ್ಫಾರ್ಚುನೇಟ್ ಥಿಂಗ್.
1: ಸರ್, ಹಾಗಾದರೆ ನಾವು ಇವಾಗ ಕ್ಯಾನ್ಸರ್ ತಪಾಸಣೆಯನ್ನು ಮಹಿಳೆಯರು ಮತ್ತು ಪುರುಷರು ಯಾವ ವಯಸ್ಸಿನಲ್ಲಿ ಮಾಡಿಸ್ಬೇಕಾಗತ್ತೆ, ಮತ್ತು ಯಾವ್ಯಾವ ತಪಾಸಣೆಯನ್ನು ಮಾಡಿಸ್ಬೇಕಾಗುತ್ತೆ?
0: ಸೊ ಇಲ್ಲಿ ಎರಡು ವಿಷಯ ಆಗುತ್ತೆ. ಒಂದು ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ಕರಿತೀವಿ, ಇನ್ನೊಂದು ನಾನ್ ಹೆರಿಡಿಟರಿ ಸ್ಪೋರಾಡಿಕ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಈಗ ಸ್ಪೋರಾಡಿಕ್ ಕ್ಯಾನ್ಸರು ಮತ್ತು ಹೆರಿಡಿಟರಿ ಕ್ಯಾನ್ಸರ್ಸಿಗೆ ಏನಪ್ಪ ವ್ಯತ್ಯಾಸ ಅಂದರೆ, ಹೆರಿಡಿಟರಿ ಕ್ಯಾನ್ಸರ್ ಅಂತಂದರೆ ಮನೆಯಲ್ಲಿ ಕಾಣಿಸ್ಕೊಳ್ಳೋದು. ಈಗ ಅಜ್ಜ ಅಜ್ಜಿಗೆ ಕ್ಯಾನ್ಸರ್ ಆಗಿರುತ್ತೆ, ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅವ್ರಿಗೆ ಕ್ಯಾನ್ಸರ್ ಆಗಿರುತ್ತೆ, ದೊಡ್ಡಪ್ಪಂಗೆ ಕ್ಯಾನ್ಸರ್ ಆಗಿರೋದು, ಮಾವಂಗೆ ಕ್ಯಾನ್ಸರ್ ಆಗಿರ್ಬೋದು. ಇವ್ರುಗಳಿಗೆ 10-20 ವರ್ಷ ಮುಂಚೆನೆ, ಅಂದರೆ 30 ವರ್ಷಕ್ಕೆ 35 ವರ್ಷಕ್ಕೇ ತಪಾಸಣೆ ಮಾಡೋಕ್ಕೆ ಶುರು ಮಾಡ್ತೀವಿ. ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ಹೆಂಗಸರಿಗೆ ಬ್ರೆಸ್ಟ್ ಮೆಮೋಗ್ರಾಮ್ ಆಗ್ಬೋದು, ಪ್ಯಾಪ್ಸ್ಮಿಯರ್ ಅಂತ ಆಗ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗ್ಬೋದು, ಓವರಿನ್ ಕ್ಯಾನ್ಸರಿಗೆ ಅಲ್ಟ್ರಾಸೌಂಡ್ ಆಗ್ಬೋದು, ಗಂಡಸರಿಗೆ ಅಥವಾ ಕೊಲಾನ್ ಕ್ಯಾನ್ಸರ್ ಇದ್ದಾಗ ಕೊಲೋನೋಸ್ಕೋಪಿ ಅಂತ ಆಗ್ಬೋದು, ನಮ್ಮ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟಲ್ಲಿ ಇದೆಲ್ಲ ನಾವು ಸ್ಕ್ರೀನಿಂಗೆಲ್ಲ ಅಳವಡಿಸ್ತೀವಿ. ಹೆರಿಡಿಟ್ರಿ ಕ್ಯಾನ್ಸರ್ ಇಲ್ಲ ಅಂದರೆ ಹೆಚ್ಚು ಕಮ್ಮಿ, ಸಾಮಾನ್ಯವಾಗಿ 40-50 ವರ್ಷಕ್ಕೆ ಶುರು ಮಾಡ್ತೀವಿ ಕ್ಯಾನ್ಸರ್ ಸ್ಕ್ರೀನಿಂಗು. ಹೆರಿಡಿಟ್ರಿ ಹಿಸ್ಟ್ರಿ ಪಾಸಿಟಿವ್ ಇದ್ದರೆ ಸಾಮಾನ್ಯವಾಗಿ 30-35 ವರ್ಷಕ್ಕೆ ಸ್ಕ್ರೀನಿಂಗ್ ಶುರು ಮಾಡ್ತೀವಿ, ಯಾಕೆಂದರೆ ಅವ್ರಿಗೆ ಬೇಗ ಬರೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂತ. ಸೊ ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕಾರಣ ಏನು ಅಂದರೆ, ಅರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡಿದ್ರೆ ಕ್ಯಾನ್ಸರ್ ಕ್ಯಾನ್ ಬಿ ಕ್ಯೂರ್ಡ್. ಒಂದು ಕಡೆ ವಿಪರ್ಯಾಸ, ಟೊಬ್ಯಾಕೋ ಆಗಲಿ, ಆಲ್ಕೋಹಾಲ್ ಆಗಲಿ, ಹೆರಿಡಿಟ್ರಿ ಆಗಲಿ, ಯಾವುದೇ ಕಾರಣ ಇರಲಿ, ಕ್ಯಾನ್ಸರ್ನ ವಾಟ್ ಎವರ್ ಕಾಸ್, ಇಫ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ stage 1, stage 2, ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಕಂಪ್ಲೀಟ್ಲಿ, ಈವನ್ ಟು ಸರ್ಟನ್ ಎಕ್ಸ್ಟೆಂಟ್ stage 3. stage 4 ಬಂದಾಗ ಕ್ಯೂರ್ ಮಾಡೋ ಚಾನ್ಸಸ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಅದು ಬನ್ನಲಿ ಓನ್ಲಿ ಪ್ರೊಲಾಂಗಿಂಗ್ ಲೈಫ್ ಫಾರ್ ಇಯರ್ಸ್.
1: ಮತ್ತೆ ಇವಾಗ ಪ್ರಿವೆನ್ಷನ್ ಬಂದ್ರೆ ಈ ಮಹಿಳೆಯರಲ್ಲಿ ಕೆಲವು ಕ್ಯಾನ್ಸರ್ಗಳು ಅಂದ್ರೆ ಪ್ಯಾಪಿಲೋಮಾ ವೈರಸ್ ಇಂದ ಬರುವಂತಹ ಕ್ಯಾನ್ಸರ್ಗಳಿಗೆಲ್ಲ ಇವಾಗ ಸರ್ಕಾರನೇ ಉಚಿತವಾಗಿ
0: ಕೊಡ್ತಾ ಇದೆ. ನಾವು ಜೂಲೈ 19 ಒಂದು ಮಹಿಳೆಯರ ಕ್ಯಾನ್ಸರ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ.

0: ಆದರೆ ಬನ್ನಿ ದಯವಿಟ್ಟು. ಸೊ ಇದರಲ್ಲಿ ಮಾತಾಡ್ತಾ ಇರೋಂಥದ್ದೆಲ್ಲ ಈ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಹೆಂಗೆ ಮಾಡೋದು, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ಸ್ಗಳನ್ನು ಯಾವ ಏಜಲ್ಲಿ ಕೊಡಬೇಕು, ಸಾಮಾನ್ಯವಾಗಿ 9-11 ವರ್ಷ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೊಡ್ತೀವಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್. ಸೊ ಅದು ನೀವು ಹೇಳ್ದಂಗೆ ಭಾರತ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಬಟ್ ಏನಾಗಿದೆ, ಉಚಿತವಾಗಿ ಕೊಡ್ತಾ ಇದೆ ಬಟ್ ಬಳಸಲಿಕ್ಕೆ ಯಾರು ಜನಕ್ಕೆ ಗೊತ್ತಿಲ್ಲ, ಅವೇರ್ನೆಸ್ ಕಮ್ಮಿ. ಮೊದಲು 6 ಕಾಯಿಲೆಗೆ ವ್ಯಾಕ್ಸಿನ್, DPT ಆಗ್ಬೋದು, ಪೋಲಿಯೋ ಆಗ್ಬೋದು, ಅದರ ಅವೇರ್ನೆಸ್ ಇರಲಿಲ್ಲ. ಬಟ್ ಇವಾಗ ದೇವ್ರ ದಯೆಯಿಂದ ಎಜುಕೇಷನ್ನು ಸರ್ಗ ಮೀಡಿಯಾ ರೇಡಿಯೋ TV ಮುಖಾಂತರ ಹೆಚ್ಚು ತಿಳುವಳಿಕೆ ಮೂಡ್ತಾ ಇರೋದ್ರಿಂದ ಈಗ ಆ ಬೇಸಿಕ್ ವ್ಯಾಕ್ಸಿನ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಬಟ್ ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಮತ್ತೆ ಕಮ್ಮಿ. ಬಟ್ ಹೆಚ್ಚು ಪ್ರಚಾರ ಎಲ್ಲ ಕಡೆಯಿಂದನೂ ಆಗ್ತಾ ಇದೆ. ಬಟ್ ಆದರೂ ನನಗೆ ಅನಿಸುತ್ತೆ ಇನ್ನೂ ಜಾಸ್ತಿ ಆಗಬೇಕು ಅಂತ ಅನಿಸುತ್ತೆ ಇದ್ರ ಬಗ್ಗೆ.
1: ಮತ್ಯಾವ್ಯಾವ ಲಸಿಕೆಗಳು ಇವೆ ಸರ್?
0: ಸೊ ಲಸಿಕೆ ಆಸ್ ಆಫ್ ನೌ ಸರ್ವೈಕಲ್ ಕ್ಯಾನ್ಸರ್ಗೆ ಆ್ಯಕ್ಚುಲಿ ಇರೋದು ಹೆಣ್ಮಕ್ಳಿಗೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಸ್. ಬೇರೆ ಕ್ಯಾನ್ಸರ್ಸ್ಗೆ, ಮೆಲನೋಮಾ ಎಲ್ಲದಕ್ಕೂ ಲಂಗ್ ಕ್ಯಾನ್ಸರ್ಗೆಲ್ಲ ವ್ಯಾಕ್ಸಿನ್ಸ್ ಹುಡುಕ್ತಾ ಇದ್ದಾರೆ. ಬಟ್ ಅದರಲ್ಲಿ ಇನ್ನು ಕ್ಲಿನಿಕಲ್ ಟ್ರಯಲ್ ಸ್ಟೇಜಲ್ಲಿದೆ, ಯಾವುದು ಇನ್ನೂ ಅಪ್ರೂವಲ್ಗಳು ಸಿಕ್ಕಿಲ್ಲ.
1: ಕೇಳುಗ್ರಿಗೆ ನಮ್ಮ ಸಂಖ್ಯೆನ ಮತ್ತೊಮ್ಮೆ ನೆನಪು ಮಾಡೋಣ. ನಮ್ಮ ಫೋನ್ ಸಂಖ್ಯೆ 251-2582 ಮತ್ತೊಂದು 251-5089. ನಾವು ವಾಟ್ಸಪ್ ಮೂಲಕ ಕೂಡ ಸಂದೇಶಗಳನ್ನು ಕಳಿಸಿದ್ರೆ ನಾವು ಆ ಪ್ರಶ್ನೆಯನ್ನು ಡಾಕ್ಟರ್ಗೆ ಕೇಳ್ತೀವಿ ಅಂತ ಹೇಳ್ತಾ, ನಮ್ಮ ಮೊಬೈಲ್ ಸಂಖ್ಯೆ
2: 9480852583.
1: ಕಾಲ್ ಇದೆ ಸರ್, ನೋಡೋಣ. ಹಲೋ ಹಲೋ ಹಲೋ, ಆಕಾಶವಾಣಿ ಹೇಳಿ. ಹಲೋ
3: ಹಲೋ,
1: ಹಾ ಹೇಳಿ, ಯಾರು, ಎಲ್ಲಿಂದ? ಹೇಳಿ. ಬಿಳಿಕೆರೆಯಿಂದ ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳ್ತೀರಾ? ಹಲೋ, ಕೇಳಿ ಚಿನ್ನಣ್ಣ ಅವರೇ.
2: ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ಚಿನ್ನ. ಇವಾಗ ಈ ಪ್ರಶ್ನೆಗೆ ಡಾಕ್ಟರ್ ಆಗ್ಲೇ ಉತ್ತರ ಕೊಟ್ಟಿದ್ದಾರೆ, ಮತ್ತೊಮ್ಮೆ ಹೇಳ್ತಾರೆ ಕೇಳಿ.
0: ತಂಬಾಕು, ಆಲ್ಕೋಹಾಲು, ವ್ಯಾಯಾಮ ಇಲ್ದಿರೋದಕ್ಕೆ, ಬೊಜ್ಜು, ಸ್ಟ್ರೆಸ್ಸು, ಇದೆಲ್ಲ ಕಾರಣ ಆಗತ್ತೆ ಚಿರಣ್ಣ ಅವರೇ.
3: ಅದಕ್ಕೆ ಕೇಳಿದೆ ಸರ್.
0: ಕಾಲ್ ನೋವಿಗೆ ನೀವು ಮೂಳೆ ಡಾಕ್ಟರ್ ಹತ್ರ ತೋರಿಸ್ಕೋಬಹುದು, ಅವ್ರು ನಿಮಗೆ ಚಿಕಿತ್ಸೆಗೆ ಗೈಡ್ ಮಾಡ್ತಾರೆ.
1: ಧನ್ಯವಾದಗಳು ಚಿನ್ನಣ್ಣ ಅವರೇ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ಆಕಾಶವಾಣಿ. ಸಾವಿತ್ರಿ ಅವರೇ, ನಿಮ್ಮ ರೇಡಿಯೋ ಸೆಟ್ ನ ದೂರ ಇಡಿ, ಅದ್ ನಮಗೆ ವಾಯ್ಸ್ ಏಕೋ ಆಗ್ತಿದೆ. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ ಸರ್.
4: ನಮ್ಗೆ ಸ್ವಲ್ಪ ಊಟ ಮಾಡಿದ್ದು ಬೇಗ ಜೀರ್ಣ ಆಗಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಈ ಬಾತ್ರೂಮ್ ಹೋಗ್ತಿವಲ್ಲ, ಅದು ಸ್ವಲ್ಪ ಉರಿ ಕಾಣಿಸ್ಕೊಡುತ್ತೆ, ಆಮೇಲೆ ಸ್ವಲ್ಪ ನೋವು ಬರುತ್ತೆ. ಫಿಶರ್ ಇದೆ ಅಂತ ನಾನು ಫೈಲ್ಸ್ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ, ಮಾಡಿಸ್ಕೊಂಡ್ರು ಕೂಡ ಅದು ಪ್ರಾಬ್ಲಮ್ ಆಗ್ತಿದೆಯಲ್ಲ ಡಾಕ್ಟರ್, ಇದಕ್ಕೆ ಏನ್ ಕಾರಣ ಅಂತ.
0: ಇದು ಗ್ಯಾಸ್ಟ್ರೋ ರಿಲೇಟೆಡ್ ಪ್ರಾಬ್ಲಮ್ ಆಗತ್ತೆ ತಾಯಿ. ಇದಕ್ಕೆ ಎಂಡೋಸ್ಕೋಪಿ ಮಾಡ್ತೀವಿ, ತಪಾಸಣೆ ಮಾಡ್ತೀವಿ. ಅದು ಕ್ಯಾನ್ಸರ್ಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಬಟ್ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ಲಿಕ್ಕೆ ಎಂಡೋಸ್ಕೋಪಿ ಮಾಡಿ ಅಂತೂ ಚೆಕ್ ಮಾಡ್ತೀವಿ, ಕ್ಯಾಮ್ರಾ ಬಿಟ್ಟು ನೋಡ್ತೀವಿ. ನೀವು ಅಲ್ಲಿ
4: 2-3 ವರ್ಷದ ಹಿಂದೆ ನಾನು ಎಂಡೋಸ್ಕೋಪಿ ಮಾಡಿಸ್ಕೊಂಡಿದ್ದೀನಿ ಸರ್.
0: ಓಕೆ,
4: ಕರಡು ವೀಕ್ ಇದೆ ಅಂತ ಹೇಳಿದ್ರು.
0: ಆವಾಗ ನೀವು ಫಾಲೋ ಅಪ್ ಮಾಡಬೇಕು, ಅದನ್ನ ಹಂಗೆ ಬಿಡಬಾರ್ದು. ವರ್ಷಕ್ಕೆ ಒಂದ್ಸಲ ಬಂದು ತಪಾಸಣೆ ಮಾಡಿಸಿ ಚೆಕ್ ಮಾಡಿ ನೋಡಬೇಕು, ಯಾಕಂದ್ರೆ 3 ವರ್ಷದ ಹಿಂದಿನಿಂದ ಇದ್ದಿದ್ದ ಪರಿಸ್ಥಿತಿ ಇವತ್ತು ಇರೋದಿಲ್ಲ.
1: ಧನ್ಯವಾದಗಳು ಸಾವಿತ್ರಿ ಅವರೇ.
4: ನಮಸ್ತೆ.
1: ಒಂದು ಸಂದೇಶ ಬಂದಿದೆ, ಕಣ್ಣೂರು ವಿ ಗೋವಿಂದಾಚಾರಿ, ಕುವೆಂಪು ನಗರ, ಮೈಸೂರಿನಿಂದ. ಡಾಕ್ಟರ್, ಇವರು ಹೇಳ್ತಾ ಇದ್ದಾರೆ, ಕೆಲವು ಸಂದರ್ಭದಲ್ಲಿ ಪ್ರಾಥಮಿಕ ಕ್ಯಾನ್ಸರ್ ಕಂಡುಹಿಡಿಯಲು ಗೊತ್ತಾಗದೆ ದೇಹದ ಇತರ ಭಾಗಗಳಿಗೆ ಹರಡಿರುವ ಚಿಹ್ನೆ ಗುರುತುಗಳಲ್ಲಿ ತಪಾಸಣೆಯಲ್ಲಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಈ ಕ್ಯಾನ್ಸರ್ನ ಸ್ಥಿತಿ ಯಾವ ಸ್ಟೇಜಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ, ಹಾಗೂ ಚಿಕಿತ್ಸೆ ವಿಧಾನಕ್ಕೆ ಯೋಜನೆಗಳೇನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ.
0: ಈ ಕಾರಣದಿಂದನೇ ನಾನು ಹೇಳಿದ್ದು, ಕ್ಯಾನ್ಸರ್ ಸ್ಕ್ರೀನಿಂಗು ಈ ನಡುವೆ ಹೆಚ್ಚು ಜಾಗೃತಿಕರವಾಗಿದೆ. ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಕೊಲೋನ್ ಕ್ಯಾನ್ಸರ್ ಆಗ್ಬೋದು, ಪ್ರೋಸ್ಟೇಟ್ ಕ್ಯಾನ್ಸರ್ ಆಗ್ಬೋದು, ಹಲವಾರು ಕ್ಯಾನ್ಸರ್ಗಳಾಗ್ಬೋದು. ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಗೊತ್ತಾಗೋದ್ರಿಂದ ಫಸ್ಟ್ ಸ್ಟೇಜ್, ಯಾಕೆಂದರೆ ಎಷ್ಟೊಂದು ಕ್ಯಾನ್ಸರ್, ಒಂದು ವಿಷಯ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಸಿಂಪ್ಟಮ್ಸ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಅದು ಸ್ಟೇಜ್ 3 ಸ್ಟೇಜ್ 4 ಹೋಗೋವರೆಗೂ ಗೊತ್ತೇ ಆಗೋದಿಲ್ಲ, ಹೊಟ್ಟೆ ನೋವು ಬರಲ್ಲ, ಏನೂ ಗೊತ್ತಾಗಲ್ಲ, ಸುಮ್ಮನೆ ಸ್ವಲ್ಪ ಅಜೀರ್ಣ. ಇವಾಗ ಇವ್ರು ಹೇಳಿದ್ರಲ್ಲ, ಈಗ ಹಿಂದಿನ ಕರೆಯಲ್ಲಿ ಹೇಳಿದ್ರಲ್ಲ, ಅದೇ ಥರ ಅಜೀರ್ಣ ಅಂತ ಹೇಳ್ಬಿಟ್ಟು ಬರೀ ಗ್ಯಾಸ್ಟ್ರೋ ಡಾಕ್ಟರ್ ಹತ್ರ ಹೋಗಿ ಬರೀ ಒಂದು ಆ್ಯಂಟಾಸಿಡ್ ತೊಗೊಂಡು ಬಿಟ್ಬಿಡ್ತಿರ್ತಾರೆ. ಬಟ್ ಅವ್ರಿಗೆ ಅದು 6 ತಿಂಗಳಿಂದ 1 ವರ್ಷದಿಂದ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಸ್ಟೇಜ್ 1 ಶುರು ಆಗಿರುತ್ತೆ, ಅದು ಗೊತ್ತೇ ಆಗಲ್ಲ, ಯಾಕೆಂದ್ರೆ ಅದು

0: ಡೀಪಾಗಿರೋದ್ರಿಂದ ಸಿಂಪ್ಟಮ್ಸನ್ನು ಕಾಸ್ ಮಾಡಲ್ಲ. ಸಿಂಪ್ಟಮ್ಸ್ ಇಲ್ಲದೇ ಇದ್ದಾಗ ನೆಗ್ಲೆಕ್ಟ್ ಮಾಡೋದು ಸಹಜ. ಅದಕ್ಕೆ ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಶುರುವಾಗಿದ್ದು. ಇದು ಪ್ರಮುಖವಾಗಿ ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಆದ್ರೂ ಇವಾಗ ಎಲ್ಲ ಕ್ಯಾನ್ಸರ್ ಸ್ಕ್ರೀನಿಂಗು, ಈಗ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗು, ಪ್ಯಾಂಕ್ರೆಟಿಸ್, ಎಲ್ಲ ಕ್ಯಾನ್ಸರ್ ಸ್ಕ್ರೀನಿಂಗು ಬರ್ತಾ ಇದೆ ಜಾರಿಗೆ. ಸೊ ಹೋಗ್ತಾ ಹೋಗ್ತಾ ಗೋಯಿಂಗ್ ಫಾರ್ವರ್ಡ್ ಎಲ್ಲ ಕ್ಯಾನ್ಸರ್ ಸ್ಕ್ರೀನಿಂಗು ಬರ್ತಾ ಹೋಗುತ್ತೆ. ಇನ್ನೊಂದು ವಿಶೇಷವಾಗಿರೋಂಥ ಒಂದು ಟೆಕ್ನಾಲಜಿ ಆಲ್ ಓವರ್ ದ ವರ್ಲ್ಡ್ ಇವತ್ತು ಬರ್ತಾ ಇರೋದು ಏನು ಅಂದರೆ, ರಕ್ತದಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯಾ ಅಂತ ನೋಡಲಿಕ್ಕೆ ಇವಾಗ ವಾಟ್ ವಿ ಕಾಲ್ ಇಟ್ ಆಸ್ ಸರ್ಕ್ಯುಲೇಟಿಂಗ್ ಟ್ಯೂಮರ್ ಡಿ ಎನ್ ಎ ಅನ್ನೊಂದು ಹೊಸ ಟೆಕ್ನಾಲಜಿ ತುಂಬ ವಿಭಿನ್ನವಾಗಿದೆ. ಇಂಡಿಯಾ ದೇಶಕ್ಕೆ ಇನ್ನೂ ಬಂದಿಲ್ಲ. ನಾವು ಮೊನ್ನೆ ಅಮೆರಿಕಾಗೆ ಹೋದಾಗ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇತ್ತು ಶಿಕಾಗೋದಲ್ಲಿ. ಆಸ್ಕ್ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕನ್ ಸೊಸೈಟಿ ಆಫ್ ಕ್ಲಿನಿಕಲ್ ಆಂಕಾಲಜಿ ಅಂತ ವರ್ಷಕ್ಕೊಂದ್ಸಲ ಕ್ಯಾನ್ಸರ್ ತಪಾಸಣೆ ಎಲ್ಲರೂ ಸೇರ್ತಾರಲ್ಲಿ. ಸೊ ಸಿ ಟಿ ಡಿ ಎನ್ ಎ ಟೆಸ್ಟಿಂಗ್ ಅಂತ ಇದು ತುಂಬ ಅರ್ಲಿ ಸ್ಟೇಜಲ್ಲಿದೆ. ಅದು ಅದು ಯಾವುದೇ ಕ್ಯಾನ್ಸರ್ ಬಾಡಿಯಲ್ಲಿ ಯಾವುದೇ ಸ್ಟೇಜಲ್ಲಿ ಇದ್ರು ಅದು ಕಂಡುಹಿಡಿಯಂತ ಒಂದು ಪ್ರಯತ್ನ. ಅದು ಇನ್ನು ಮಲ್ಟಿಪಲ್ ಫೇಸ್ 3 ಟ್ರಯಲ್ಸ್ ಅಲ್ಲಿ ಆಗಿ ಸಕ್ಸಸ್ ಆಗಿ ಬರಬೇಕು, ಬಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಕ್ಯಾನ್ಸರ್ ಸ್ಕ್ರೀನಿಂಗ್ ಇಸ್ ಗೇನಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಗೋಯಿಂಗ್ ಫಾರ್ವರ್ಡ್. ನೆಕ್ಸ್ಟ್ ಫೋಕಸ್ ವುಡ್ ಬಿ ಇನ್ ಕ್ಯಾನ್ಸರ್ ಸ್ಕ್ರೀನಿಂಗ್.
1: ಈ ವಿಷಯ ನೀವು ಹೇಳಿದಾಗ್ಲೇ ನನಗೆ ಈ ಪ್ರಶ್ನೆ ಸಮಂಜಸ ಅನಿಸುತ್ತೆ, ನನ್ನ ಕುತೂಹಲ ಕೂಡ. ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೀವಿ, ಇದು ತೀರಾ ಪ್ರಾರಂಭಿಕ ಹಂತಗಳಲ್ಲಿ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚುವಲ್ಲಿ ಏನಾದರೂ ಒಂದು ಪಾತ್ರವನ್ನು
0: ಖಂಡಿತವಾಗ್ಲೂ ನಾವು ಆಲ್ರೆಡಿ ಇವಾಗ ಕ್ಲಿಯರ್ ಮೆಡಿ ಹೆಲ್ತ್ ಕೇರ್ ಅಲ್ಲಿ ಅದನ್ನು ಅಳವಡಿಸ್ತಾ ಇದ್ದೀವಿ. ಬಯೋ ಡಿಸೈನ್ ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ತ್ ಕೇರ್ ಕಂಪನಿ ಅವ್ರ ಜೊತೆ ನಾವು ಕೊಲಾಬರೇಟ್ ಮಾಡಿ ಈಗ ಒಬ್ಬ ಸ್ಕ್ರೀನಿಂಗ್ ಬಂದ್ರೆ ಆ ಸ್ಕ್ಯಾನ್ ಅನ್ನ AI ಮುಖಾಂತರ ತಪಾಸಣೆ ಮಾಡೋದು.
1: ಓಕೆ, ಪರಾಮರ್ಶೆಗಳು ಪಡಿಸ್ತಾರೆ.
0: ಏನಕ್ಕೆ ಅಂದ್ರೆ ಈಗ ನೀವು ಒಬ್ಬ ಮನುಷ್ಯ ಅವನ ಕಣ್ಣಲ್ಲಿ ನೋಡೋದಕ್ಕೂ ಸ್ಕ್ಯಾನ್ ಅಲ್ಲಿ AI ಆಲ್ಗರಿದಮ್ ಇಂದ ನೋಡೋದಕ್ಕೂ ಹೆವೆನ್ ಅಂಡ್ ಹೆಲ್ ಆಫ್ ಡಿಫರೆನ್ಸ್ ಇದೆ. ರೇಡಿಯೋಲಜಿಸ್ಟ್ ಎಷ್ಟೇ ಇದ್ದಿದ್ರು, ಯಾಕಂದ್ರೆ ಒಂದು ದಿವಸಕ್ಕೆ 40-50-60 ಸ್ಕ್ಯಾನ್ ಮಾಡ್ತೀವಿ, ನಮ್ಮ ಕಣ್ಣಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ನಮ್ಮ ಹ್ಯೂಮನ್, ಈಗ ಫಾರ್ ಎಕ್ಸಾಂಪಲ್ ಚಂದ್ರಲೋಕದಲ್ಲಿ ಏನಾಗ್ತಾ ಇದೆ ಅಂತ ನೀವು ಕೂತ್ಕೊಂಡು ಟೆಲಿಸ್ಕೋಪ್ ಅಲ್ಲಿ ನೋಡ್ಬೋದು, ನಾನು ನೇರ ಕಣ್ಣಿಗೆ ಕಾಣಲ್ಲ. ಸೊ ಅದೇ ತರ ಈ ಸ್ಕ್ಯಾನ್ಸ್, ಸಿಟಿ ಸ್ಕ್ಯಾನ್ಸ್ಗಳನ್ನ ಏನು ಸ್ಕ್ರೀನಿಂಗ್ ಮಾಡ್ತೀವಿ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ. ನಿನ್ನೆ ಅದೇ ಒಂದು ದೊಡ್ಡ ಚರ್ಚೆ ಆಗ್ತಿತ್ತು ನಮ್ಮ ನಿರ್ದೇಶಕರು ಸಂಜಯ್ ಧವನ್ ಅವ್ರ ಜೊತೆ. ನಿನ್ನೆ ನಮ್ದು ಒಂದು ಮೀಟಿಂಗ್ ಇತ್ತು. ನಿನ್ನೆ ಈ AI ಪ್ಲಾಟ್ಫಾರ್ಮ್ನ ಹೆಲ್ತ್ ಕೇರ್ ಅಲ್ಲಿ ಹೇಗೆ ಯುಟಿಲೈಸ್ ಮಾಡಬಹುದು ಅಂತ ಆಲ್ರೆಡಿ ನಾವು ಅದನ್ನ ಚಾಲು ಶುರು ಮಾಡಿದ್ದೀವಿ ನಮ್ಮ ಹಾಸ್ಪಿಟಲ್ ಅಲ್ಲಿ. ಸೊ AI ಕಮ್ಸ್ ಇನ್ ಎ ವೆರಿ ಬಿಗ್ ವೇ ಇನ್ ಸ್ಕ್ರೀನಿಂಗ್ ಪ್ರೊಸೀಜರ್ಸ್. ನೀವೊಂದು ಜಿನೋಮಿಕ್ಸ್ ಬಗ್ಗೆ ಹೇಳ್ತಾ ಇದ್ರಿ ಮೊನ್ನೆ ಚರ್ಚೆ ಮಾಡ್ಬೇಕಾದ್ರೆ, ಈಗ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದಾಗ ಅದನ್ನು ಬಯಾಪ್ಸಿ ಮಾಡಿ ಅದನ್ನ ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ಅದನ್ನ ಜಿನೋಮಿಕ್ ತಪಾಸಣೆ ಅಂತ ಮಾಡ್ತೀವಿ. ಜಿನೋಮಿಕ್ ತಪಾಸಣೆ ಅಂದ್ರೆ ಏನು, DNA ಲೆವೆಲ್ ಅಲ್ಲಿ ಏನ್ ಡ್ಯಾಮೇಜ್ ಆಗಿದೆ ಆ ಸೆಲ್ಲಿಗೆ ಅಂತ ಚೆಕ್ ಮಾಡೋದು, ಮಾಲಿಕ್ಯುಲರ್ ಲೆವೆಲ್ ಚೆಕ್ ಮಾಡೋದು. ಅದನ್ನ AI ಆಲ್ಗರಿದಮ್ ಅಲ್ಲಿ ಚೆಕ್ ಮಾಡಿದಾಗ ಈ ಯಾವ ಸೆಲ್ಲು ಏನಕ್ಕೆ ಡ್ಯಾಮೇಜ್ ಆಯ್ತು, ಇದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಟ್ರೆ ಬೆಸ್ಟ್ ಟ್ರೀಟ್ಮೆಂಟ್ ರೆಸ್ಪಾನ್ಸ್, ಅದನ್ನು AI ಆಲ್ಗರಿದಮ್ ಮುಖಾಂತರ ಮಾಡಬಹುದು. ಸೊ ನೆಕ್ಸ್ಟ್ 5-10 years AI ಇಸ್ ಗೋಯಿಂಗ್ ಟು ರೂಲ್ ಇನ್ ಎವ್ರಿ ಡೊಮೇನ್. ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ. AI ಕ್ಯಾನ್ ಬಿ ಯೂಸ್ಡ್ ಇನ್ ಅಡ್ವರ್ಸ್ ವೇ ಆಲ್ಸೋ. ಸೊ ಇಟ್ಸ್ ಆಲ್ ಅಪ್ ಟು ಅಸ್. ನಾನು ಹೇಳಿದ್ನಲ್ಲ ನಿಮಗೆ, ಟೆಕ್ನಾಲಜಿನ ಒಳ್ಳೆ ರೀತಿಯಿಂದನೂ ಯೂಸ್ ಮಾಡಬಹುದು, ಕೆಟ್ಟ ರೀತಿಯಿಂದನೂ ಯೂಸ್ ಮಾಡಬಹುದು. ಇಟ್ಸ್ ಆಲ್ ಅಪ್ ಟು ಅಸ್ ಹೌ ಟು ಯೂಸ್ ಇಟ್.
1: ಗುಣಾತ್ಮಕವಾಗಿ ಅದರ ಬಳಕೆ ಆಗಲಿ ಅಂತ ಅನ್ಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ. ತೇಜಸ್ವಿನಿ ಅವರೇ,
2: ಇವಾಗ ರಾಧಾ ಹಿರಿಯಣ್ಣ ಅವರು, ನೀರಿನಿಂದ ಏನಾದ್ರು ಸಮಸ್ಯೆ ಆಗತ್ತಾ, ಬೋರ್ವೆಲ್ ನೀರು ಅಥವಾ ಬೇರೆ ನೀರು ಬಳಸೋದ್ರಿಂದ ಏನಾದ್ರು ಸಮಸ್ಯೆ ಆಗತ್ತಾ ಅಂತ ಅವರು ಒಂದು ಪ್ರಶ್ನೆ ಕಳಿಸಿದ್ದಾರೆ. ಮತ್ತೊಬ್ರು ಪುಟ್ರಾಜು ನಂಜನಗೂಡಿಂದ, ನ್ಯೂರೋ ಫೈಬ್ರೋಮ್ ಗಂಟುಗಳು ಕ್ಯಾನ್ಸರ್ ಗಂಟುಗಳ ಅಂತ ಇನ್ನೊಂದು ಪ್ರಶ್ನೆ ಕಳಿಸಿ.
0: ಮೊದಲನೇ ಪ್ರಶ್ನೆ, ನೀರಿನಿಂದ ಕ್ಯಾನ್ಸರ್ ಬರಲ್ಲ, ನೀರಿನಿಂದ ಕ್ಯಾನ್ಸರ್ ಹೋಗುತ್ತೆ. ಬೋರ್ವೆಲ್ ನೀರಾದ್ರೂ ಆಗಲಿ ಕಾವೇರಿ ನೀರಾದ್ರೂ ಆಗಲಿ ನೀರು ನೀರೇನೆ. ಬೋರ್ವೆಲ್ ನೀರಲ್ಲಿ ಹಾರ್ಡ್ ವಾಟರ್ ಅಂತ ಕರಿತೀವಿ, ಸ್ವಲ್ಪ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಷ್ಟೇ. ಅದನ್ನೇ ಈಗ ರೆಗ್ಯುಲರ್ ನಮ್ಮ ಪ್ಯೂರಿಫೈಡ್ ವಾಟರ್ಸ್ ಅಲ್ಲ, ಅದೆಲ್ಲ ಫಿಲ್ಟರ್ ಪ್ರೊಸೆಸ್ ಬಂದ್ಬಿಟ್ಟಿದೆ ಇವಾಗ, ಅದನ್ನೆಲ್ಲ ನಾವು ಹಾರ್ಡ್ ವಾಟರ್ನ ಸಾಫ್ಟ್ ವಾಟರ್ ಮಾಡೋಕ್ಕೆ ನಮ್ಗೆ ಗೊತ್ತಿದೆ. ನೀರು ಕುಡಿಲಿಲ್ಲ ಅಂದರೆ ಕ್ಯಾನ್ಸರ್ ಬರುತ್ತೆ. ಹೆಚ್ಚು ನೀರು ಬಳಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
2: ಮತ್ತೆ ನ್ಯೂರೋಫೈಬ್ರೋಮ್ ಗಂಟುಗಳು ಕ್ಯಾನ್ಸರ್ ಗಂಟುಗಳ ಅಂತ
0: ಇಲ್ಲ. ನ್ಯೂರೋಫೈಬ್ರೋಮ ಅನ್ನೋದು ಒಂದು ಬಿನೈನ್ ಕಂಡೀಷನ್ನು, ಅದು ಬಾಡಿಲಿ ಹಾಗೆ ಇರುತ್ತೆ, ಜನರಲಿ ಅದು ಕ್ಯಾನ್ಸರ್ಗೆ ಟರ್ನ್ ಆಗಲ್ಲ.
1: ಕೇಳಿದ್ರೆ ಹಾಗೆ ಇವತ್ತು ನಮ್ಮೊಟ್ಟಿಗೆ ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆಯ ಪ್ರಾದೇಶಿಕ ನಿರ್ದೇಶಕರು ದಕ್ಷಿಣ ಭಾರತ ಇವರ ರವಿಕುಮಾರ್ ಎಸ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ರವಿಕುಮಾರ್ ಅವರೇ ಹೇಳಿ, ನಿಮ್ಮ ಸಂಸ್ಥೆಯಲ್ಲಿ ಕ್ಯಾನ್ಸರ್ನ ಚಿಕಿತ್ಸೆಗೆ ಏನೆಲ್ಲ ಸರ್ಕಾರಿ ಸವಲತ್ತುಗಳು ಜನಸಾಮಾನ್ಯರಿಗೆ ಲಭ್ಯವಿದೆ ಅಂತ.
3: ಧನ್ಯವಾದಗಳು ಡಾಕ್ಟರ್ ಕುಲದೀಪ್ ಅವರೇ. ಕೇಳುವವರಿಗೆ ನನ್ನ ನಮಸ್ಕಾರ. ಜನಸಾಮಾನ್ಯರಲ್ಲಿ ಈಗ ಏನಾಗುತ್ತೆ ಅಂದರೆ, ಖರ್ಚುಗಳು ಎಷ್ಟಾಗ್ಬೋದು, ಈ ರೀತಿಯೆಲ್ಲ ಒಂದು ಇದಿರ್ತದೆ. ಸಮಸ್ಯೆಗಳು ಯಾವ ಬೇಕಾದ್ರೂ ಶುರು ಆಗ್ಬೋದು. ಹಾಗಾಗಿ ಮೈಸೂರಿನ ಸುತ್ತಮುತ್ತಲು ಜನರು ಯಾವುದೇ ರೀತಿಯಾದ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯ ಸರ್ಕಾರ ಹತ್ರ ಅಂತ ಬಂದರೆ, BPL ಕಾರ್ಡ್ ಇರತಕ್ಕಂಥವ್ರು, ಯಶಸ್ವಿ

0: ESI ಮತ್ತು ನಮ್ಮ ಆರಕ್ಷಕರಿಗೆ ಆರೋಗ್ಯ ಭಾಗ್ಯ ಯೋಜನೆ, KSRTC ಯೋಜನೆ,
1: ಓಕೆ,
0: ಮತ್ತು ಕಾಸ್ ಅಂತ ಇದೆ, ಅಂದರೆ ಸರ್ಕಾರೇತರ ಸರ್ಕಾರದ ರಾಜ್ಯದ ಉದ್ಯೋಗಿಗಳು ಅವ್ರಿಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರದಿಂದ ಬರೋದಾಯಿತು ಅಂತಂದರೆ RMP, CFTRI, ಬೆಮೆಲ್ ಆಟೋನಮಸ್ ಬಾಡಿ, ಮತ್ತು ಈಗ ರೈಲ್ವೇಸ್ ಕೂಡ ಸೇರ್ಪಡೆ ಆಗಿದೆ. ಹಾಗಾಗಿ ಯಶಸ್ವಿನಿ ಅವರು ಕೂಡ ಈ ಒಂದು ಯೋಜನೆಯಲ್ಲಿ ಇದು ಮಾಡಿ.
1: ಸೊ ಈ ಎಲ್ಲ ಯೋಜನೆಗಳಲ್ಲಿ ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀವು ಕವರ್ ಮಾಡೋಕ್ಕೆ ಸಾಧ್ಯ ಉಂಟು?
0: ಖಂಡಿತವಾಗ್ಲು, ಮೈಸೂರಿನಲ್ಲಿ ನಮ್ಮಲ್ಲಿರತಕ್ಕಂಥ ಎರಡು ಆಸ್ಪತ್ರೆಗಳಲ್ಲಿ ಅದನ್ನು ಚಿಕಿತ್ಸೆ ಪಡಿಬಹುದು.
1: ಓಕೆ,
0: ಹಾಗಾಗಿ ಕ್ಯಾಶ್ಲೆಸ್ ಫೆಸಿಲಿಟಿ ಇದೆ ಇದಕ್ಕೋಸ್ಕರ.
1: ಖಂಡಿತ, ನಮ್ಮ ಕೇಳುಗರಲ್ಲಿ ಬಹಳಷ್ಟು ಅವಶ್ಯಕತೆ ಇರುವಂಥ ಜನರು ಇದನ್ನು ಉಪಯೋಗಿಸಿಕೊಳ್ಳುವಂಥ ಆಗಲಿ ಅಂತ ಹೇಳ್ತಾ ತೇಜಸ್ವಿನಿ ಅವರೇ.
2: ಹಾ, ಮತ್ತೊಬ್ರು ಬೆಂಗಳೂರಿನಲ್ಲಿ ಹೊರಗಡೆ ಫೀಲ್ಡ್ ವರ್ಕ್ ಮಾಡಬೇಕಾದ್ರೆ ವಾಹನಗಳ ಹೊಗೆಯಿಂದ ಏನಾದರೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪರಿಸರ ಮಾಲಿನ್ಯದಿಂದ
3: ಖಂಡಿತವಾಗ್ಲೂ ಕಾರ್ಬನ್ ಮೊನಾಕ್ಸೈಡ್ ಈಸ್ ಒನ್ ಆಫ್ ದ ವೆರಿ ವೆರಿ ಡೇಂಜರಸ್ ಕೆಮಿಕಲ್. ನಾನು ನಿಮಗೆ ಹೇಳ್ತಾ ಇದ್ದೆ, ಈ ತಂಬಾಕಲ್ಲೆಲ್ಲ ಒಂದು ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಏನಿದೆ, ಈ ಎಕ್ಸಾಸ್ಟ್, ಈ ವೆಹಿಕಲ್ಸ್ದು ಏನು ಎಕ್ಸಾಸ್ಟ್ ಬರುತ್ತೆ ಅದರಲ್ಲೂ ಇದೇ ಥರ ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇರುತ್ತೆ. ಈ ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಏನು ಮಾಡುತ್ತೆ, ಮನುಷ್ಯನ ದೇಹದಲ್ಲಿ ಅದು ಹೊಗೆ ಮುಖಾಂತರನೋ ಯಾವ ಮುಖಾಂತರ ದೇಹಕ್ಕೆ ಶರೀರಕ್ಕೆ ಎಂಟರ್ ಆದಾಗ ಇಟ್ ಕಾಸಸ್ ಕೆಮಿಕಲ್ ಇಂಡ್ಯೂಸ್ಡ್ ಮ್ಯೂಟೇಷನ್ಸ್, ಇದರಿಂದ ಕ್ಯಾನ್ಸರ್ ಉಂಟಾಗಬಹುದು.
2: ಹಾಗಾದರೆ ಕಾರ್ಯಕ್ರಮದ ಕಡೆಯದಾಗಿ ನೀವು ನಮ್ಮ ಕೇಳುಗರಿಗೆ ಹೇಳೋದಾದರೆ ಒಂದು ಸಂದೇಶ, ಆರೋಗ್ಯಕರ ಜೀವನ ಶೈಲಿಯಿಂದ ಕ್ಯಾನ್ಸರ್ ಮುಕ್ತ ಜೀವನವನ್ನು ನಡೆಸಬಹುದು ಅಂತ ಒಂದು ಸಂದೇಶ ಕೊಡೋದಾದರೆ?
3: ದಿನ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನು ಸ್ಮರಿಸಿ ವ್ಯಾಯಾಮ ಮಾಡಿ, ರನ್ನಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಯೋಗಾಸನ ಆಗಲಿ, ಯಾವುದೇ ಥರದ ವ್ಯಾಯಾಮ ಓಕೆ, ಹೆಂಡತಿ ಮಕ್ಕಳ ಜೊತೆ ಒಳ್ಳೆ ಕಾಫಿ ಕುಡ್ಕೊಂಡು ಸ್ಟ್ರೆಸ್ ಫ್ರೀಯಿಂದ ಇದ್ದು ಕೆಲಸಕ್ಕೆ ಹೊರಡಿ, ಮಿತ ಆಹಾರ, ಕಣ್ತುಂಬ ನಿದ್ರೆ, ಕೈ ತುಂಬ ಕೆಲಸ, ಮನಸ್ಸನ್ನು ಫ್ರೀಯಾಗಿಟ್ಕೊಳ್ಳಿ. ಫ್ರೂಟ್ಸ್ ವೆಜಿಟೇಬಲ್ಸ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಬೇಕು, ಫೈಬರ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಬೇಕು, ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ಫ್ಯಾಟ್ಸ್ ಅಂತ ಏನು ಕರಿತೀವಿ ಬೊಜ್ಜಿಗೆ ಕಾರಣವಾಗಂಥದ್ದನ್ನು ಅದನ್ನು ಮಿತವಾಗಿ ಬಳಸಬೇಕು. ಸ್ವಿಗ್ಗಿ ಝೊಮ್ಯಾಟೊ ಕಂಪ್ನಿಯವ್ರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನಮ್ಮ ಜನರಿಗೆ ಕ್ಯಾನ್ಸರ್ ಬರೋದು ಬೇಡ, ಅದನ್ನು ತುಂಬ ಮಿತವಾಗಿ ಬಳಸಿ, ಅವಶ್ಯಕತೆ ಇದ್ದಾಗ ಬಳಸೋಣ, ಬೇಡ ಅಂತ ಅನ್ನಲ್ಲ, ನಾನು ತುಂಬ ಬಳಸ್ತೀನಿ, ಇಲ್ಲ ಅಂತ ಹೇಳಲ್ಲ. ಈಗ ಯಾವುದೋ ಅವ್ರ ಹೆಂಡತಿ ಮಕ್ಕಳು ಮನೇಲಿ ಊರಲ್ಲಿಲ್ಲ, ನಂಗೆ ಊಟಕ್ಕೆ ಬೇಕು, ನಂಗೆ ಮಾಡ್ಕೊಳ್ಳೋ ಟೈಮ್ ಇಲ್ಲ, ಡಾಕ್ಟ್ರು ಅವಾಗ ಇಡ್ಲಿ ಇಲ್ಲ, ಇಡ್ಲಿ ತರಿಸ್ಕೊಂಡು ತಿಂತೀನಿ, ತಪ್ಪಿಲ್ಲ, ಬಟ್ ಅದನ್ನು ಒಂದು ಲಿಮಿಟೆಡ್ ಆಗಿ ಒಂದು ಮಿತವಾಗಿ ಬಳಸ್ಕೊಂಡಾಗ ಅದು ಚೆನ್ನಾಗಿ ಚೆಂದಾಗಿರುತ್ತೆ.
1: ಮೊಬೈಲ್ ಹಾಗೂ ವೈಫೈ ನೆಟ್ವರ್ಕ್ ಮೊಬೈಲ್ಗಳಿಗೂ ಇದೇ ಸಂದೇಶ,
3: ಇದೇ ಸಂದೇಶ. ಮೊಬೈಲ್ನಿಂದ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಬರೋದಕ್ಕೆ ಯಾವುದೇ ನಮ್ಮ ಹತ್ರ ಡೇಟಾ ಇಲ್ಲ, ಬಟ್ ಹೆಚ್ಚಿನ ಉಪಯೋಗ ಮಾಡಿದಾಗ ಏನಾಗುತ್ತೆ ನಮಗಿನ್ನೂ ಗೊತ್ತಿಲ್ಲ. ಬಟ್ ಬೈ ಆ್ಯಂಡ್ ಲಾರ್ಜ್ ಜನರಲಿ ಹೇಳಬೇಕು ಅಂದರೆ ಇದನ್ನೆಲ್ಲ ಒಂದು ಮಿತವಾಗಿ ಬಳಸಿದ್ರೆ ಚೆಂದ. ಕಂಪ್ಯೂಟರಲ್ಲಿ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ, ಯಾಕಂದರೆ ಅದು ಇಟ್ ಈಸ್ ವೆರಿ ಸೇಫ್. ಬಟ್ ನಾನು ಹೇಳ್ತಿರೋದು ಆಹಾರ ಪದ್ಧತಿ, ಅದು ನಮ್ಮಲ್ಲಿ ತುಂಬ ಬದಲಾಗ್ಬಿಟ್ಟಿದೆ, ಮೊದಲೆಲ್ಲ ಈ ಥರ ಇರಲಿಲ್ಲ. ಆಹಾರ ಪದ್ಧತಿ ತುಂಬ ಚೇಂಜ್ ಆಗಿಬಿಟ್ಟಿದೆ, ಕ್ಯಾನ್ಡ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೀ ಅದನ್ನೇ ತರೋದು, ಫ್ರೋಝನ್ ಇದು ದೊಡ್ಡ ಎನಿಮಿ ಅಂತಲೇ ಹೇಳ್ಬೋದು. ಪರೋಟ 6 ತಿಂಗಳು 8 ತಿಂಗಳು ಶೆಲ್ಫ್ ಲೈಫ್ ಇರುತ್ತೆ, ಅದು ಹೆಂಗಿರುತ್ತೆ, ನಾವು ಮನೇಲಿ ಮಾಡಿ ಚಪಾತಿ ಎರಡು ದಿವಸ ಉಳಿಯಲ್ಲ, 3 ದಿವಸಕ್ಕೆ ಹಳಸಿ ಹೋಗ್ಬಿಡುತ್ತೆ.
1: ಪ್ರಿಸರ್ವೇಟಿವ್ಸ್,
3: ಕೆಮಿಕಲ್ಸ್, ಅಡಲ್ಟ್ರೇಷನ್, ನಮ್ಮ ಲೈಫೆಲ್ಲ ಆರ್ಟಿಫಿಷಿಯಲ್ ಲೈಫ್ ಆಗಿಬಿಟ್ಟಿದೆ. ಇದರಿಂದ ಹೊರಗಡೆ ಬಂದ್ರೇ ನಮಗೆ ಕ್ಯಾನ್ಸರಿಂದ ಮುಕ್ತಿ ಅಂತ ನನ್ನ ಒಂದು ಅನಿಸಿಕೆ.
1: ಧನ್ಯವಾದಗಳು ಸರ್.
0: ಹಾಗಾಗಿ ಕೇಳುವರಿಗೆ ನಾನು ಹೇಳ್ಕೊಳ್ಳೋದಂತ ಇಷ್ಟೇ, ಲಕ್ಷಣಗಳು ಬಂದಾಗ, ಯಾವುದೇ ರೀತಿಯಾದ ಲಕ್ಷಣಗಳು ಕಾಣಿಸ್ಕೊಂಡಾಗ ಎಲ್ಲೂ ಅಲಸ್ಯ ಪಡೋದು ಬೇಡ, ತಡ ಮಾಡೋದು ಬೇಡ. ಹಾಗಾಗಿ ಮನೆ ಹತ್ರ ಇರತಕ್ಕಂಥ ಡಾಕ್ಟರ್ ಇರ್ಬೋದು, ಮತ್ತು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಒಂದು ಧ್ಯೇಯ ಇಟ್ಕೊಂಡು ಕ್ಲಿಯರ್ ಮಾಡಿ ಆಸ್ಪತ್ರೆ ನಡೆಸ್ತಾ ಇದೆ. ಯಾವುದೇ ಸಂಕೋಚ ಇದೆ ನಮ್ಮ ಆಸ್ಪತ್ರೆಗೆ ಬರ್ಬೋದು. ಸೊ ನಮ್ಮಲ್ಲಿ ಎಲ್ಲ ಸೌಲಭ್ಯಗಳಿದೆ, ಎಸ್ಪೆಷಲಿ ಆಂಕಾಲಜಿ ಸರ್ವಿಸಸ್, ಕ್ಯಾನ್ಸರ್ ಸರ್ವಿಸಸ್ಗೆ ಸೌಲಭ್ಯಗಳಿದೆ. ಸ್ಕ್ರೀನಿಂಗ್ ಮಾಡಿದ್ದೇ ಆದಲ್ಲಿ ಮುಂದೆ ಆಗ್ತಕ್ಕಂಥ ದೊಡ್ಡ ಅಡ್ಡ ಪರಿಣಾಮಗಳನ್ನ ನಾವು ತಡೆಗಟ್ಟಬಹುದು. ಹಾಗಾಗಿ ನಮ್ಮ ಎಕ್ಸ್ಪರ್ಟ್ನ ಸಂಪರ್ಕಿಸಬಹುದು.
2: ಧನ್ಯವಾದಗಳು ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ಡಾಕ್ಟರ್ ರವಿ ಅವರೇ. ಇದುವರೆಗೂ ಉತ್ತಮ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಕ್ಯಾನ್ಸರ್ನ ಹೇಗೆ ತಡೆಗಟ್ಟಬಹುದು ಅಂತ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರ. ಹಾಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಯಲ್ಲಿ ಯಾವ ಯಾವ ಸೌಲಭ್ಯಗಳು ಸಿಗುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
4: ಇದುವರೆಗೂ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ಉತ್ತಮ ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ, ಈ ಕುರಿತು ಮಾಹಿತಿ ನೀಡಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್

ಡಾಕ್ಟರ್ ಶ್ರೀನಿವಾಸ್ ಕೆಎಸ್. ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ರಂಜಿತ್ ಎಸ್ ಹಾಗೂ ಪಿ ರಮೇಶ್. ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
3: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
2: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
3: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
2: ಯಾವತ್ತಿ ಬರುತ್ತೆ ಈ ಕಾರ್ಯಕ್ರಮ?
3: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
2: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
3: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
2: ಮೇಲ್ ಕೂಡ ಮಾಡಬಹುದೇನೋ?
3: ಓ ಖಂಡಿತ, replyair@mysore.gmail.com.
2: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಸಮಯವಾಗಿದೆ 5:35. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಆನಂದ್ ಚಿತ್ರಕ್ಕಾಗಿ ಹಾಡಿರುವ ಗೀತೆ ಪ್ರಸಾರವಾಗ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9742335936, ದೂರವಾಣಿ ಸಂಖ್ಯೆ 24901111, ಮೈಸೂರಿನ ಎಸ್ಟಿಡಿ ಕೋಡ್ 0821. ಪ್ರಕಟಣೆ ಕೇಳಿದಿರಿ. ಈಗ ಕೇಳೋಣ ಕವಿರಾಜ್ ಅವರ ಸಾಹಿತ್ಯವಿರುವ ಶ್ಯಾಮ್ ಸಿಂಗಾರಾಯ್ ಚಿತ್ರದ ಗೀತೆಯನ್ನ. ಮಿಕ್ಕಿ ಜೆ ಮೇಯರ್ ಅವರ ರಾಗ ಸಂಯೋಜನೆಯಲ್ಲಿ ಈ ಗೀತೆಯನ್ನ ಹಾಡಿದ್ದಾರೆ ನಕುಲ್ ಅಭಯಂಕರ್.

ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ, ಮೈಸೂರು ಜಿಲ್ಲಾಡಳಿತ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಇವರ ವತಿಯಿಂದ ಶ್ರೀ ಕೆಂಪೇಗೌಡ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ 27ನೇ ತಾರೀಖು ಶನಿವಾರದಂದು 12:00 ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿ ಆಚರಿಸಲಾಗುತ್ತಿದೆ ಹಾಗೂ ಈ ಕಾರ್ಯಕ್ರಮದ ಅಂಗವಾಗಿ 9:00 ನಗರದ ಅರಮನೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕರ್ನಾಟಕ ಕಲಾಮಂದಿರದ ಆವರಣದವರೆಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತ ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಇಲ್ಲಿನ ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ, ಗಾಯಕರು ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್. ಕೇಳಿ ಚಕ್ರವರ್ತಿ ಚಿತ್ರದ ಈ ಗೀತೆಯನ್ನು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಗಾಳಿಪಟ ಚಿತ್ರದ್ದು. ಹಾಡಿದ್ದಾರೆ ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು.

0: ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನ ಈ ರಾತ್ರಿ 7:45 ಆಲಿಸಬಹುದು. ಇದು ಆಕಾಶವಾಣಿ ಮೈಸೂರು, FM 100.6.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29 ಸೋಮವಾರ ಬೆಳಗ್ಗೆ 10:00
2: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
4: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೇ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
5: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತ

0: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
1: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
1: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಕು.

0: ಶಾರದಾ, ನಿಮ್ಮೂರಿಗೆ ಹೋಗಬೇಕು ಅಂದರೆ ನೇರವಾಗಿ ಹೋಗಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ನಮ್ಮ ಊರ ಹಬ್ಬ.
0: ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ.
2: ಹೌದು, ಎಲ್ಲೋಯ್ತು ಈ ಬಸ್ಸು? ಗೌರಿ ಹೇಳಿತ್ತು ನಿಜಾನೇ, ಇದು ದೆವ್ವಾನೇ.
1: ಮರೆಯದೇ ಕೇಳಿ ಇದೇ ಶನಿವಾರ 27ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ನಮ್ಮ ಊರ ಹಬ್ಬ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗಿದೆ 6 ಗಂಟೆ. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿ. ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮಾಳ್ ಅವರ ಹಾಡುಗಾರಿಕೆ. ಹಿಂದಿ ಚಿತ್ರಗೀತೆಗಳು ರಾತ್ರಿ 8:30. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. 10:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಂ ನರಸಿಂಹನಾಯಕ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 10:30 ಸವಿನೆನಪು. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಭಾವಗೀತೆಗಳು. ಸೇವಾವಾಹಿನಿ 7:30 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಾಳೆ ಬೆಳಿಗ್ಗೆ 7:45, 8:30, ಮಧ್ಯಾಹ್ನ 12:45 ಹಾಗೂ 2:40. ನಾಳೆ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ವಾಗೀಶ್ ಅವರ ಹಾಡುಗಾರಿಕೆ. ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳೆ ಬೆಳಿಗ್ಗೆ 10:30 ಹಾಗೂ ಮಧ್ಯಾಹ್ನ 3:00. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು. 1:30 ಹಾಗೂ ಸಂಜೆ 5:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4:00 ಸ್ವಾಮಿ ಮತ್ತು ಸಂಗಡಿಗರಿಂದ ಅರ್ಜುನ ಜೋಗಿ ಹಾಡು. 4:30 ಕನ್ನಡ ಭಾರತಿ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕತೆಗಾರ್ತಿ ಡಾಕ್ಟರ್ ಎಂಎಸ್ ವೇದ. 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿಜಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದುವರೆಗೂ ಕಾರ್ಯಕ್ರಮದ ವಿವರಣೆ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05 ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Valsa Williams. In West Bengal, rescue operations have started after an under-construction godown collapsed, trapping workers beneath heavy iron debris near Taratola in Kolkata today. Three people were declared dead at the SSKM hospital and the injured are being treated there. Chief Minister Shubhendu Adhikari reached the spot. State Ministers Agnimitra Paul and Dr. Indraneel Kaur also reached the accident site to assess the situation. Teams of the National Disaster Response Force, Police, Fire and Emergency Services and the Indian Army are engaged in search and rescue operations. Several workers are feared to be trapped beneath the debris. The State Secretariat, Nabonno, has issued helpline numbers to assist those affected by the mishap. The helpline numbers are 1070-869-798-1070, 033-2214-3526 and 033-2253-5185. India has strongly objected to Pakistan raising the Kashmir issue at a United Nations forum, accusing Islamabad of politicizing the platform and also slammed it for misusing its position as co-chair instead of being unbiased as behoves the position. The remarks were made by India's permanent representative to the UN in New York, P. Harish, in response to comments by Pakistan's permanent representative, Asim Iftikhar Ahmed. Responding to Pakistan's intervention, Mr. Harish criticized the conduct of the co-chair and reiterated India's long-standing position on Jammu and Kashmir.
2: I also refer to the unwarranted remarks made by the representative of Pakistan. It is incredible that a co-chair expected to be balanced and unbiased in conduct has chosen to politicize this forum. I would only like to stress for brevity of time that the Union Territory of Jammu and Kashmir is a matter strictly internal to India. It has always been, is and will remain so.
1: The Indian Embassy in Tehran has issued a revised advisory for Indian nationals in view of the improving security situation in the country. In the light of recent positive developments and improvement in the overall situation, the embassy advised Indian nationals to contemplate about travelling to Iran. More from our correspondent.
3: Indian nationals are advised to continue to avoid all non-essential travel to Iran until further notice. The embassy said Indian citizens currently residing in Iran, as well as those required to travel to Iran for unavoidable reasons, are advised to exercise a high degree of caution, remain vigilant, and maintain constant situational awareness. The embassy also urged them to closely follow local developments through credible sources and comply with instructions issued by local authorities. The embassy further advised all Indian nationals currently in Iran and those arriving in the country to register their particulars with the embassy at the earliest opportunity. It also urged them to regularly monitor the embassy's official website and social media platforms for updates and further advisories. Vishnu PS, Akashvani News, Delhi.
1: Union Commerce and Industry Minister Piyush Goyal has concluded a series of meetings with U.S. Trade Representative Ambassador Jamieson Greer and his delegation this morning. In a social media post, Mr. Goyal said they reviewed the progress of the ongoing India-U.S. trade discussions and explored avenues to further deepen economic partnership between both the countries. He also appreciated Ambassador Greer's leadership and the sustained efforts of both teams in advancing the discussions in a constructive and forward-looking manner. External Affairs Minister Dr. S. Jaishankar today highlighted the importance of deepening India-South Korea ties amid a challenging global environment, saying that countries with shared values and mutual trust need to work together more closely. In his opening remarks during the meeting with South Korean Foreign Minister Cho Hyun in Seoul, he stressed that the current international situation makes cooperation among trusted partners more important than ever. The central government has approved over 211 crore rupees towards the construction of 96 roadworks in Tripura under Pradhan Mantri Gram Sadak Yojana Batch 1 for the financial year 2026-27. This covers a length of more than 160 kilometers of roads in the state. Indian women's doubles pair of Teresa Jolly and Gayatri Gopichandra advanced to the second round of the US Open badminton tournament. And with that, we end this news bulletin.
0: ಸಮಯ 6:10.
4: ಆಕಾಶವಾಣಿ ಮೈಸೂರು. ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ವಚನ

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಇಂದು ಸಕಲೇಶ ಮಾದರಸರ ಒಂದು ವಚನವನ್ನು ನೋಡೋಣ. ಸಕಲೇಶ ಮಾದರಸ ಬಸವಣ್ಣನವರ ಹಿರಿಯ ಸಮಕಾಲೀನರು. ಈಗಿನ ಮರಾಠವಾಡದ ಕಲ್ಲಗುರ್ಕಿ ಎಂಬ ಊರಿನ ರಾಜ ಮಲ್ಲರಸ ಎಂಬಾತನ ಮಗ, ಕೆರೆಯ ಪದ್ಮರಸ ಎಂಬ ಕವಿ ಈತನ ಮೊಮ್ಮಗ. ಸಕಲೇಶ ಮಾದರಸರ ವಚನಗಳಲ್ಲಿ ಅವರು ತಮ್ಮ ಬದುಕು ಭಾವಗಳನ್ನು ತಾವೇ ಪರೀಕ್ಷಿಸಿಕೊಳ್ಳುವ ದನಿ ನಮಗೆ ಕೇಳುತ್ತದೆ. ವಚನ ನೋಡೋಣ. ದೊರೆಕೊಂಡಂತೆ ದಣಿದಿಹ ಮನದವರ ತೋರ, ದೊರೆಕೊಂಡಂತೆ ದಣಿದಿಹ ಮನದವರ ತೋರ, ದುಃಖಕ್ಕೆ ದೂರವಾಗಿ ಹರ ತೋರ, ಸದಾನಂದದಲ್ಲಿ ಸುಖಿಯಾಗಿಪ್ಪವರ ತೋರ, ಸಕಲೇಶ್ವರ ದೇವ ಎನಗಿದೇ ವರವು ಕಂಡ ತಂದೆ. ಈ ವಚನವನ್ನು ಈ ಹೊತ್ತು ಓದಿದಾಗ ದರ್ಶನ ಎನ್ನುವ ಮಾತಿಗೆ ಹೊಸದೇ ಅರ್ಥ ಹೊಳೆಯುವಂತಿದೆ. ದೊರೆಕೊಂಡಂತೆ ದಣಿದಿಹ ಮನದವರ ತೋರ ಅಂದರೆ ಏನು ದೊರೆಯುತ್ತದೆಯೋ ಅದರಲ್ಲೇ ತಣಿವನ್ನು ತೃಪ್ತಿಯನ್ನು ಪಡೆದಿರುವವರನ್ನು ತೋರಿಸು, ದರ್ಶನ ಮಾಡಿಸು. ದುಃಖಕ್ಕೆ ದೂರವಾಗಿ ಹರ ತೋರ ಅಂದರೆ ದುಃಖದಿಂದ ದೂರವಾಗಿ ಬದುಕುತ್ತಿರುವವರನ್ನು ತೋರಿಸು, ದರ್ಶನ ಮಾಡಿಸು. ಸದಾನಂದದಲ್ಲಿ ಸುಖಿಯಾಗಿಪ್ಪವರ ತೋರ, ಸದಾ ಆನಂದದಲ್ಲಿ ಅಥವಾ ಸತ್ ದೇವರು ಅಥವಾ ಸತ್ಯ ಎಂಬ ಆನಂದದಲ್ಲಿ ಇರುವವರನ್ನು ತೋರಿಸು, ದರ್ಶನ ಮಾಡಿಸು. ಇದೇ ನೀನು ಕೊಡಬಹುದಾದ ದೊಡ್ಡ ವರ ಎಂದು ಈ ವಚನ ಹೇಳುತ್ತಿದೆ. ಈ ಗುಣಗಳು ಇರುವವರು ಅಪೂರ್ವವೇ ಅಲ್ಲವೇ? ಎಷ್ಟು ಅಪೂರ್ವವೆಂದರೆ ಸ್ವತಃ ದೇವರೇ ನಮಗೆ ವರ ಕೊಟ್ಟು ಅವರು ಕಾಣುವ ಹಾಗೆ ಮಾಡಬೇಕು, ಅಷ್ಟು ಅಪರೂಪ. ಅಂಥ ಗುಣಗಳು ಇರುವವರು ಯಾರಾದರೂ ಇದ್ದರೆ ಅವರೇ ದೇವರು. ದೇವರಿಗೆ ಬಯಕೆ ಇಲ್ಲ, ದುಃಖವಿಲ್ಲ, ದೇವರು ಸದಾನಂದ ಅನ್ನುವ ಮಾತುಗಳು ಇವೆಯಲ್ಲವೇ? ನಾವು ನಮ್ಮಲ್ಲಿ ಇಲ್ಲದ್ದನ್ನು, ಇರಬೇಕಾದ್ದನ್ನು, ದುಃಖರಹಿತ ಸದಾ ಆನಂದವಾಗಿರುವ ಗುಣಗಳನ್ನು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ದೇವರ ಕಲ್ಪನೆ ಮಾಡಿಕೊಂಡಿದ್ದೇವೆ. ಕಲ್ಪನೆಯ ದೇವರನ್ನು ಕಾಣುವುದಕ್ಕಿಂತ ಈ ಗುಣಗಳಿರುವ ಮನುಷ್ಯರನ್ನು ಕಂಡರೆ ಅದೇ ದೊಡ್ಡದು. ಜೊತೆಯಲ್ಲಿರುವ ಮನುಷ್ಯರಲ್ಲಿ ದೈವತ್ವವನ್ನು ಕಾಣುವುದೇ ದರ್ಶನ. ಹಸಿವಾದಾಗ ಊಟ, ಮಾತಾಡಿಸಬೇಕು ಅಂದಾಗ ಗೆಳೆಯರು, ಬಿಸಿಲಲ್ಲಿ ನಡೆಯುತ್ತಿರುವಾಗ ನೆರಳು, ದಣಿವಾದಾಗ ನಿದ್ರೆ, ಬೇಕಾದಾಗ ಬೇಕಾದ್ದು ಸಿಕ್ಕರೆ ಸಾಕು. ಯಾರಿಗೆ ಹಾಗೆ ಅಗತ್ಯವಾದದ್ದು ಅಗತ್ಯವಾದ ಹೊತ್ತಿನಲ್ಲಿ ಸಿಗುತ್ತದೋ ಅವರೇ ಶ್ರೀಮಂತರು. ಬೇಡವಾದದ್ದನ್ನೆಲ್ಲ ಬೇಕು ಅಂದುಕೊಳ್ಳುತ್ತಾ ಅವನ್ನು ಪಡೆಯುವುದಕ್ಕೆ ಶ್ರೀಮಂತರಾಗಲು ಹೆಣಗುತ್ತೇವಲ್ಲ ಎಂದು ನನ್ನ ಗೆಳೆಯರೊಬ್ಬರು ಆಶ್ಚರ್ಯಪಡುತ್ತಿದ್ದರು. ಸಕಲೇಶ ಮಾದರಸರು ಹೇಳುವಂಥ ತೃಪ್ತರು, ದುಃಖವಿರದವರು, ಸದಾ ಆನಂದದಲ್ಲಿರುವವರು ಅಕಸ್ಮಾತ್ತಾಗಿ ನಮಗೆ ಕಂಡರೆ ಅದೇ ಒಂದು ದೊಡ್ಡ ದರ್ಶನ. ನಾವೇ ಹಾಗಾದರೆ ಅದು ಬಲು ದೊಡ್ಡ ಭಾಗ್ಯ. ಈ ವಚನದಲ್ಲಿ ತೋರ ಅಂದರೆ ತೋರಿಸು ಎಂಬ ಮಾತು ಮತ್ತೆ ಮತ್ತೆ ಬರುತ್ತದೆ. ಇಂಥ ಗುಣಗಳು ಇರುವವರು ಅಪರೂಪ, ಅವರನ್ನು ದೇವರೇ ತೋರಿಸಬೇಕು ಅನ್ನುವ ಅರ್ಥದ ಜೊತೆಗೆ ಅಂಥವರು ಇದ್ದಾರೆ ಅನ್ನುವ ವಿಶ್ವಾಸ ಕೂಡ ವಚನಕಾರರಲ್ಲಿ ಇರುವಂತಿದೆ. ದೇವರ ದರ್ಶನ ಎಷ್ಟು ಅಪರೂಪವೋ ದೈವಿ ಗುಣ ಇರುವವರನ್ನು ಕಾಣುವುದು ಕೂಡ ಅಷ್ಟೇ ಅಪರೂಪ ಎಂಬ ನಿಲುವು ಈ ವಚನದಲ್ಲಿ ಇರುವಂತಿದೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದೆ.

ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಗಮನಿಸಿ, ನಾಳೆ ಬೆಳಿಗ್ಗೆ 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ 6:10. FM 100.6, ಇದು ಆಕಾಶವಾಣಿ ಮೈಸೂರು.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ ಗಮನಿಸಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಾಳೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆಯುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ನಾಳೆ 7:45-8:45 ಹಾಗೂ 9:15 ಪಂದ್ಯದ ಮುಕ್ತಾಯದವರೆಗೆ ಆಲಿಸಬಹುದು. ಉಳಿದಂತೆ ಎಲ್ಲಾ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ನಾಳೆ 9:00 ಆಲಿಸಬಹುದು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೇ ಆಲಿಸಿ
1: ಸಸ್ಯವೈದ್ಯರ ಕಿವಿ ಮಾತು
0: ಹರಿತೆ.

0: ಈ ಸಂಜೆ ಪ್ರಸಾರವಾಗುವ ಕೃಷಿ ರಂಗದ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದೇ ಕೇಳಿ ಈ ಸಂಜೆ 6:50 ಕೃಷಿ ರಂಗದ ರೇಷ್ಮೆ ರಂಗ ಬಾನುಲಿ ಸರಣಿ. ಈ ರಾತ್ರಿ 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮಾಳ್ ಅವರ ಹಾಡುಗಾರಿಕೆ. 10:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಂ ನರಸಿಂಹನಾಯಕ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 10:30 ಸವಿ ನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿಜಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪಃ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ, ಯತ್ರ ಹಿ ಅಗ್ರಿಮಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ ಸಂಸ್ಥಾ ಅದ್ಯ ಆಗಾಮಿ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಾರ್ಥಂ 24 ಸದಸ್ಯಾನಾಂ ಕನಿಷ್ಠ ಮಹಿಳಾ ಹಾಕಿ ದಲಸ್ಯ ಉದ್ಘೋಷಣಾಂ ಅಕರೋತ್. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಕೊಲಂಬಿಯಾ ದೇಶಃ ಅದ್ಯ ಮೆಕ್ಸಿಕೊ ದೇಶಸ್ಯ ಗ್ವಾಡಲ್ಹಾರಾ ನಗರೆ ಗ್ರೂಪ್ ಕೆ ಕ್ರೀಡಾಯಾಂ ಡಿ ಆರ್ ಕಾಂಗೊ ದೇಶಂ 1-0 ಇತ್ಯನೇನ ಅಂಕೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಪ್ರವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಅಪಿ ಚ ಸಹ ಅಧ್ಯಕ್ಷತ್ವೇನ ಸ್ವಸ್ಥಾನಸ್ಯ ದುರುಪಯೋಗಾಯ ಅಪಿ ಭಾರತೇನ ಕಟ್ವಾಲೋಚಿತ. ನ್ಯೂಯಾರ್ಕ್ ನಗರೆ ಸಂಯುಕ್ತರಾಷ್ಟ್ರಸಂಘಸ್ಯ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನಾ ಪಿ ಹರೀಶೇನ ಪಾಕಿಸ್ತಾನಸ್ಯ ಸ್ಥಾಯಿ ಪ್ರತಿನಿಧಿ ದ್ವಾರಾ ಅಸೀಮ್ ಇಫ್ತಿಖಾರ್ ಅಹಮದ್ ಇತ್ಯಸ್ಯ ವಕ್ತವ್ಯಸ್ಯ ಪ್ರತಿಕ್ರಿಯಾ ರೂಪೇಣ ಏಷಾ ಟಿಪ್ಪಣಿ ಕೃತಾ.
2: मैं पाकिस्तानी पक्ष की टिप्पणियों का उल्लेख करता हूं। यह हैरान कर देने वाला है कि ऐसे मंच पर जहां राजनीतिक मुद्दों पर संतुलित और निष्पक्ष चर्चा की उम्मीद की जाती है ऐसी बातें कही गईं। मैं दोहराना चाहता हूं कि जम्मू कश्मीर पूर्ण रूप से भारत का घरेलू मामला है।
1: पाकिस्तानात् हस्तक्षेपस्य प्रतिक्रिया रूपेण श्रीहरीशः सह अध्यक्षस्य आचरणस्य निन्दाम् अकरोत्. ಜಮ್ಮುಕಾಶ್ಮೀರ ವಿಷಯ ಭಾರತಸ್ಯ ದೀರ್ಘಕಾಲಸ್ಯ ಸ್ಥಿತಿಂ ಪುನರುದ್ಘಾಟಯಚ್ಚ. ಭಾರತೀಯ ರಾಜದೂತಃ ಸಂಯುಕ್ತರಾಷ್ಟ್ರಸಂಘಸ್ಯ ಅಶೀತಿ ಸಂರಚನಾಯಾಃ ಅಂತರ್ಗತಸ್ಯ ಸಂಯುಕ್ತರಾಷ್ಟ್ರಸಂಘಸ್ಯ ಆದೇಶಾನಾಂ ವರ್ತಮಾನ ಸಮೀಕ್ಷಾಯಾಃ ವಿಷಯೆ ಅಪಿ ಅವದತ್, ಯಸ್ಯೋದ್ದೇಶ್ಯಂ ಸಂಪೂರ್ಣ ಸಂಸ್ಥಾಯಾಂ ಕಾರ್ಯಕ್ಷಮತಾಂ ವರ್ಧಯಿತುಮಸ್ತಿ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾಸ್ಥಿತಿಂ ವೀಕ್ಷ್ಯ

0: प्रचण्डवृष्टिः भविष्यति इति ऋतुविभागेन पूर्वानुमानं प्रकटितम्। ऋतुविभागेन दिल्ली, हरियाणा, चण्डीगढ़, पंजाब, हिमाचल प्रदेश, उत्तराखण्ड, जम्मू कश्मीर, लद्दाख इत्येतेषु प्रदेशेषु शनिवासर पर्यन्तं मेघगर्जनेन विद्युद्योतनेन सह झंझावातस्य च पूर्वानुमानं कृतमस्ति। अंडमान निकोबार द्वीपेषु आंध्रप्रदेशे, बिहारे, गुजराते, झारखण्डे, केरलम राज्ये, माहे प्रदेशे, लक्षद्वीपे, मध्यप्रदेशे, महाराष्ट्रे, ओडिशायां, पश्चिमी उत्तर प्रदेशे च शनिवासर पर्यन्तं एतादृशी स्थितिः अपेक्षते। हॉकी इंडिया संस्था अद्य आगामी यूनाइटेड किंगडम प्रवासार्थं चतुर्विंशति सदस्यानां कनिष्ठ महिला हॉकी दलस्य उद्घोषणाम् अकरोत्। अयं प्रवासः जुलाई मासस्य पञ्चदिनाङ्कादारभ्य चतुर्दशदिनाङ्कं यावत् प्रचलिष्यति। नूतन प्रशिक्षकस्य टिम वाइट इत्यस्य निर्देशने भारतीय दलं स्कॉटलैंड, इंग्लैंड देशयोः विभिन्न स्थानेषु सप्त द्वन्द्वान् क्रीडिष्यति, यत् आगामी कनिष्ठ एशिया कप इत्यादि अंतर्राष्ट्रीय प्रतियोगितानां सिद्धतायै एक्सपोजर टूर रूपेण अस्ति। अस्य युवा दलस्य नेतृत्वं दलनायिका खैदेम सिलैमाचानु करिष्यति। अस्य वर्षस्य फीफा विश्वकप क्रीडायां कोलंबिया देशः अद्य मैक्सिको देशस्य ग्वाडलहारा नगरे ग्रुप के क्रीडायां डी आर कांगो देशम एकम शून्यम इत्यनेन अंकेन पराजित्य राउंड ऑफ 32 इत्यस्मिन् प्रविष्टः। इतः पूर्वं संयुक्त राज्य अमेरिका देशस्य ह्यूस्टन नगरे ग्रुप के इत्यत्र पुर्तगाल देशः उज्बेकिस्तान देशम पंच शून्यांकैः पराजयत् इति वार्ताः।
1: ಆಕಾಶವಾಣಿ ರಸವಾರ್ತೆ. ಬರೆದವರು ವಿಜಯಪುರದ ಕಟ್ಟೇಗುರ್ರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದ ಗಲ್ಲಿಯಲ್ಲಿ ಆಡುವ ಜನಪ್ರಿಯ ಆಟ ಗಿಲ್ಲಿದಾಂಡು ಗೊತ್ತಲ್ಲ, ಇದನ್ನ ಕ್ರಿಕೆಟ್ ಆಟದ ಫೋರ್ ಫಾದರ್ ಅಂತೆಲ್ಲ ಕರೀತಾರೆ. ಇಂತಿಪ್ಪ ಗಿಲ್ಲಿದಾಂಡು ಸ್ಪೇನ್ನಲ್ಲಿ ಬಿಲಾರ್ಡಾಗಿ ರೂಪಾಂತರವಾಗಿ ದೇಶದ ತುಂಬೆಲ್ಲ ಆಟ ಆಡ್ತಾ ಇದೆ ಅಂದರೆ ನೀವು ನಂಬಲೇಬೇಕು. ಇದು ಅಲ್ಲಿ ಗಲ್ಲಿಲಿ ಆಡೋ ಆಟವಾಗಿ ಉಳಿದಿಲ್ಲ, ಕ್ರಿಕೆಟ್ ಫುಟ್ಬಾಲ್ ಥರ ಗಿಲ್ಲಿದಾಂಡಿಗೂ ಒಂದು ಗೌರವ ಸಿಕ್ಕಿದೆ. ಟೂರ್ನಮೆಂಟ್ಗಳು ನಡೀತವಂತೆ. ವಾಯುವ್ಯ ಭಾಗ ಗಲೀಷಿಯಾ ಅಂತಿದೆಯಲ್ಲ, ಅಲ್ಲಿನ ಸರ್ಕಾರ ಇದಕ್ಕೆ ಅಧಿಕೃತ ಆಟ ಅನ್ನೋ ಮುದ್ರೆ ಬೇರೆ ಹೊತ್ಬಿಟ್ಟಿದೆ. ಸ್ಪೇನ್ರಿಗೆ ಗಿಲ್ಲಿದಾಂಡು ಅಂದ್ರೆ ಒಂಥರ ಗಿಚ್ಚಿಗಿಲಿ ಇದ್ದಂಗೆ, ಅದಕ್ಕೆ ಒಂದಿಡೀ ಪ್ರೀತಿ ಜಾಸ್ತಿ. ಅಲ್ಲಿ ಗಿಲ್ಲಿದಾಂಡು ಒಕ್ಕೂಟಗಳಿವೆ, ಆಟ ಹೇಳ್ಕೊಡೋ ಅಕಾಡೆಮಿಗಳು, ಕ್ಲಬ್ಗಳು ತಲೆ ಎತ್ತಿವೆ. ಗಲೀಷಿಯಾ, ಆಸ್ಟೂರಿಯಾಸ್ ಪ್ರಾಂತ್ಯಗಳಲ್ಲಿ ಇದು ಜನಪ್ರಿಯ ಆಟ. ಕ್ಯಾಟಲೋನಿಯಾದಲ್ಲಂತೂ ಗಿಲಿಗಿಲಿ ಗಿಲ್ಲಕ್ಕೂ ಅಂತ ಗಿಲ್ಲಿದಾಂಡು ಹಿಡ್ಕೊಂಡು ಆಡ್ತಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ಚೆಕ್ ದೇ ಇಂಡಿಯಾ. ಭಾರತದಲ್ಲಿ ಗಲ್ಲಿಲಿ ಹುಟ್ಟಿ ಇವತ್ತು ಸ್ಪೇನ್ ದೇಶದಲ್ಲಿ ಮಿನುಕ್ತಿರೋ ಗಿಲ್ಲಿದಾಂಡನ್ನ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಆಡ್ತಾ ಇದ್ನಂತೆ. ಕೌರವರು ಪಾಂಡವರು ಕೂಡ ಗಿಲ್ಲಿ ಆಟವೀರರು, ಶೂರರು ಆಗಿದ್ರಂತೆ. ಅದಕ್ಕೆ ಇರಬೇಕು ಕುರಿಕಾಯೋರ ಫೇವ್ರೇಟ್ ಆಟ ಆಗಿರೋದು. ಅಂದ್ಹಾಗೆ ಗಿಲ್ಲಿಗೆ ಭಾರತ ತವರಾದ್ರೆ ಸ್ಪೇನ್ ಅತ್ತೆ ಮನೆ, ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡಿದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದ್ರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫೀಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೆಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದನ್ನು ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದ್ರೆ ಫೀಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದ್ದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರೆತೋಗಿದೆ ಅಂದ್ರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂ ದಾಬ್ರಿ ಬೀದಿಗಳು ಒಂಥರ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ

0: ಇದೆ. ಕಾಲಿಡೋ ಮುನ್ನ ಮೂಗು ಮುಚ್ಕೊಂಡು ಹೋಗ್ಬಿಟ್ಟಿರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ. ಆದರೆ ಮೂಗು ಮುಚ್ಕೊಂಡು ಹೋಗುವಂತಿಲ್ಲ, ಕಣ್ಣು ಬಿಟ್ಕೊಂಡು ಹೋದರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನು ಶುರು ಮಾಡಿದರು. ಪುರಾತನ ಕಾಲದಲ್ಲಿ ಅಂದರೆ ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದರೆ ತಿಳ್ಕೊಳ್ಬಹುದು. ವಿದ್ಯುತ್ ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬೀತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದರೆ ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದರೂ ಅಡ್ಡಾಡಿದ್ರೆ ಸಾಕು, ಗುರ್ರ್ ಅಂತಿದ್ದಂತೆ. ಆದರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ಲರೂ ಅಲ್ಲೇ ಇರ್ತಿದ್ದಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿ, ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಪಟ್ಟಮಾಳ್ ಅವರ ಹಾಡುಗಾರಿಕೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈ ರಾತ್ರಿ 10:00 ಟಿಎಂ ನರಸಿಂಹನಾಯಕ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ನಾಳೆ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂಥ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂಥ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರ ಸಂವೇದಿ ಪ್ರಯೋಜನೆಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
2: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
1: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ

0: ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ HT ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
3: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಪಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು

0: ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,400,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಸಮಯವಾಗಿದೆ 6:50. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
3: ರೇಷ್ಮೆ ರಂಗ,
4: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪು ನೆರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಡಾಕ್ಟರ್ ಸುರೇಶ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಈ ದಿವಸ ಮರಗಡ್ಡಿ ವಿಧಾನದಲ್ಲಿ ಯಾವ ರೀತಿ ಹಿಪ್ಪು ನೇರಳೆ ತೋಟದ ಸ್ಥಾಪನೆಯನ್ನ ಮಾಡ್ಕೋಬೇಕು ಮತ್ತೆ ಅದರ ನಿರ್ವಹಣೆಯನ್ನ ಮಾಡಬೇಕು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು
2: ಸರ್. ಈ ಮರಗಡ್ಡೆ ಬೇಸಾಯ ಪದ್ಧತಿಯಲ್ಲಿ ಹಿಪ್ಪು ನೇರಳೆ ಬೆಳೀತಕ್ಕಂಥದ್ದು ಈಗ ಬಹಳಷ್ಟು ರೈತರು ಇದನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಯಾಕಂದ್ರೆ ಇದರಲ್ಲಿ ಬಹಳ ಒಂದು ಅಡ್ವಾಂಟೇಜ್ ಇದೆ ಸರ್. ಇದರಲ್ಲಿ ರೈತರು ಜಾಸ್ತಿ ಸೊಪ್ಪು ತಯಾರಿಕೆಗೆ ಕಷ್ಟಪಡುವಂಥದ್ದಿಲ್ಲ ಮತ್ತು ಟ್ರ್ಯಾಕ್ಟರ್ ಜೊತೆ ಪವರ್ ಟಿಲ್ಲರ್ ಜೊತೆ ಈಸಿಯಾಗಿ ಗಾರ್ಡನ್ ಮೇಂಟೈನ್ ಮಾಡುವಂಥ ವ್ಯವಸ್ಥೆ. ಸದ್ಯದಲ್ಲಿ ನಿಮಗೆ ಎಲ್ಲ ಕಡೆ ನೋಡಿದ್ರೆ ಅಂತರ್ಜಲ ಕಮ್ಮಿ ಆಗ್ತಾ ಇದೆ. ಸೊ ನಿಮಗೆ ಕಮ್ಮಿ ನೀರಲ್ಲಿ ಜಾಸ್ತಿ ಸೊಪ್ಪು ಇಳುವರಿ ಮಾಡಬೇಕಂದ್ರೆ ಈ ಒಂದು ಪದ್ಧತಿ ತುಂಬ ಅವಶ್ಯಕತೆ.

0: ಮೂರನೇದಾಗಿ ಈಗ ನಾವು ಇಪ್ಪುನೇಳ ಜೊತೆನೂ ಬೇರೆ ಕಾಯಿಪಲ್ಲೆ ಆಯಿತು, ಬೇರೆ ಒಂಥರದ ಬೆಳೆಗಳನ್ನು ಬೆಳೆಯುತ್ತಾ ಅವಕಾಶ ಒಂದು ಮರಗಡ್ಡಿ ಬೇಸಾಯ ಪದ್ಧತಿಯಲ್ಲಿ ಅವಕಾಶ ಇದೆ ಸರ್. ಸೊ ಮೊದಲನೇದಾಗಿ ನೀವು ಬೆಳೆತಕ್ಕಂಥ ಜಮೀನನ್ನು ನೀಟಾಗಿ ಉಳುಮೆ ಮಾಡಿಬಿಟ್ಟು ನಾಟಿಗೆ ಮಾಡೋ ಒಂದು ಟೈಮ್ ಬಂದ್ಬಿಟ್ಟು ಈಗ ಜೂನ್ ಜುಲೈ ಈ ಕರೆಕ್ಟ್ ಟೈಮ್ ಈಗ ನಾಟಿಗೆ ಮಾಡೋಂಥ ಒಂದು ಟೈಮ್ ಸರ್. ಸೊ ಇದಕ್ಕೊಂದು 3-4 ತಿಂಗಳ ಮುಂಚೆ ಅದನ್ನು ನೀಟಾಗಿ ಹೊಡೆದಿದ್ರೆ ಅಲ್ಲೆಲ್ಲ ಒಳಗಡೆ ಏನಿರುತ್ತೆ ಹುಳ ಕೀಟಾಣು ರೋಗಾಣು ಎಲ್ಲ ಸಮ್ಮರ್ಗೆ ಎಕ್ಸ್ಪೋಜ್ ಆಗಿಬಿಟ್ಟು ಎಲ್ಲ ಸಾಯುವಂಥಕ್ಕೊಂದು ಕೆಲಸ ಮಾಡಬೇಕು. ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ತಿಂಗಳು ನಾಟಿಗೆ ಮಾಡೋ ಒಂದು ತಿಂಗಳ ಮುಂಚೆ ಚೆಂದಾಗಿ ಟ್ರ್ಯಾಕ್ಟರ್ ಉಳಿ ಮಾಡಿಬಿಟ್ಟು ಆ ಜಮೀನು ರೆಡಿ ಮಾಡಬೇಕು ಸರ್. ಸೊ ರೆಡಿ ಮಾಡಿದ್ಮೇಲೆ ನೀವು ಈಗ 8x8 ಅಡಿ ಇಲ್ಲ 10x10 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಡ್ತೀವಿ
1: ಮರಗಡ್ಡಿ
0: ಪದ್ಧತಿಯಲ್ಲಿ. ಸೊ ಈ ಒಂದು 8x8 10x10 ನಾಟಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಸಸಿ ನೆಟ್ ಮೇಲೆ ಸಸಿ ಜಾಗದಲ್ಲಿ ಮಣ್ಣು ಚೆನ್ನಾಗಿರ್ಬೇಕಲ್ಲಿ. ಅದಕ್ಕಾಗಿ ನಾವು ನಾರ್ಮಲ್ ಏನ್ ಹೇಳಿ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಈ ರೈತರಿಗೆ JCBಯಲ್ಲಿ ಚಿಕ್ಕ ಒಂದು ಬಕೆಟಲ್ಲಿ 8x8 ಅಡಿಯಲ್ಲಿ ಇಲ್ಲ 10x10 ಅಡಿಯಲ್ಲಿ 4 ಅಡಿ ಅಂತರದಲ್ಲಿ ಒಂದು ಗುಣಿಗಳನ್ನು ತೊಡಂತ ಕೆಲಸ ಮಾಡಬೇಕು ಸರ್.
1: ಗುಣಿಯ ವಿಸ್ತಾರ
0: 4x4
1: 4 ಕಡೆ ಉದ್ದ
0: 4 ಕಡೆ ಆಳ ಗುಂಡಿ ಹೊಡಿಬೇಕು. ಸೊ ನಿಮ್ಗೆ 1 ಎಕರೆಗೆ 450 ಗುಂಡಿ ಬರುತ್ತೆ ಸರ್
1: 1 ಎಕರೆ
0: 10x10 ಅಂತರದಲ್ಲಿ. ಈಗ ನೀವು 8x8 ಅಂತರಕ್ಕೆ ಹೋದ್ರೆ ನಿಯರ್ಲಿ ಒಂದು 650-700 ಗುಣಿಗಳು ಬರುತ್ತೆ. ಸೊ ಈ ಗುಣಿಗಳು ಮಾಡೋದ್ರಿಂದ ಅಲ್ಲಿ ಒಳಗಡೆ ಮಣ್ಣು ಇರತಕ್ಕಂಥದ್ದು ಸಾಫ್ಟ್ ಆಗುತ್ತೆ. ಇದರಿಂದ ಇಪ್ಪುನೇಳದಲ್ಲಿ ಬೇಗ ಬೇರುಗಳು ಬೆಳ್ಕೊಂಡು ಬಿಟ್ಟು ಗಿಡ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ನ ಆಳವಾಗಿ ನೀರನ್ನು ಇರುವಂಥ ಒಂದು ಶಕ್ತಿ ಬರುತ್ತೆ. ಇದು ತೋಡೋದು ಭಾಳ ಮುಖ್ಯ. ಎರಡನೇದು ಬಂದ್ಬಿಟ್ಟು ತಳಿಗಳು ಯಾವ ತಳಿ ಇಂಪಾರ್ಟೆಂಟು. ಸೊ ನಮಗೆ ಈ ಒಂದು ಪ್ರದೇಶದಲ್ಲಿ ದಕ್ಷಿಣ ಭಾರತ ಪ್ರದೇಶದಲ್ಲಿ V1 ಅಂತ ರೈತರಲ್ಲಿ ಪಾಪ್ಯುಲರ್ ಆಗಿರೋ ಒಂದು ತಳಿ. ಹೊಸದಾಗಿರೋ ನಮ್ಮ ಹತ್ರ ಬೇರೆ ತಳಿ ಇದೆ, G4 ಅಂತ ತಳಿ ಒಂದಿದೆ, AGB8 ಹೊಸದಾಗಿ ಬಂದಿರೋ ಒಂದು ತಳಿ ಇದೆ. ನಿಮಗೆ ಹೊಸ ತಳಿ ಆದರೂ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಸೊಪ್ಪು ಉತ್ಪಾದನೆ ಆಗುತ್ತೆ, ಅದನ್ನು ಯೂಸ್ ಮಾಡೋದು. ಇಲ್ಲ ನಿಮ್ಮ ಹತ್ರದಲ್ಲಿ ಯಾವುದಿದೆ ಆ ಸಸಿ V1 ಯೂಸ್ ಮಾಡ್ಕೋಬಹುದು. ಸೊ ಬಟ್ ಮರಗಡ್ಡೆ ಪದ್ಧತಿಯಲ್ಲಿ ನಿಮಗೆ ನಾರ್ಮಲಿ 4-6 ತಿಂಗಳು ಸಿಂಗಲ್ ಸ್ಟೆಮ್ ಇರೋಂಥ ಒಂದು ಸಸಿನ ತಗೊಳ್ಬೇಕು. ತಗೊಂಡು ಬಂದ್ಬಿಟ್ಟು ಅದನ್ನು ನೀವು ನೀಟಾಗಿ ಸುಳಿ ಮಧ್ಯದಲ್ಲಿ ಇಟ್ಬಿಟ್ಟು ಅದರಲ್ಲಿ ನೀವು ಬೇವಿನ ಹಿಂಡೆ ಇಲ್ಲ ಹೊಂಗೆ ಹಿಂಡೆ ಹಾಕಿದರೆ ಅಲ್ಲಿ ಟರ್ಮೇಟ್ ಪ್ರಾಬ್ಲಮ್ಮು ಫಂಗಸ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ ಸರ್. ಸೊ ಅದು ಹಾಕಿದ ಮೇಲೆ ನೀವು ಸಗಣಿ ಗೊಬ್ಬರ ಹಾಕಿಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಮುಚ್ಚಬೇಕು ಅದನ್ನು ಪೂರ್ತಿಯಾಗಿ.
1: ಈಗ ತಳಿ ಯಾವ್ಯಾವ್ದು ಅಂದ್ರೆ ಒಂದು V1
0: ತಳಿ, V1
1: ಆಮೇಲೆ
0: ಇನ್ನೊಂದು G4 ಅಂತ ಹೇಳಿ
1: G4
0: ಅದು ಹೊಸ ತಳಿನೇ ಚೆನ್ನಾಗಿದೆ ಸರ್. ಅದನ್ನು
1: ಮರಗಡ್ಡಿಗೆ
0: ಎಲ್ಲ ನಮ್ಮ ವೆರೈಟಿ ಎಲ್ಲ ಮರಗಡ್ಡಿ ಪದ್ಧತಿಗೆ ಅನುಕೂಲವಾಗತಕ್ಕಂತ ತಳಿಗಳು.
1: ಈ ಕಡ್ಡಿ ಎಲ್ಲಿ ಸಿಗುತ್ತೆ ಅದನ್ನ ಹೇಳಿ ಸರ್.
0: ಈ ಕಡ್ಡಿ ಅಂದ್ರೆ ನಿಮ್ಮ ಕೇಂದ್ರ ಸಂಸ್ಥೆ ಶ್ರೀರಾಮ್ಪುರ ಮೈಸೂರಲ್ಲಿ ಸಿಗುತ್ತೆ. ನಿಮಗೆ ಒಂದು 30 ಕೆಜಿ ಇಲ್ಲ 100 ಕೆಜಿ 100 ಕೆಜಿ ಕಡ್ಡಿಗಳು ಬೇಕಂತ ಸಿಗುತ್ತೆ. ಅದನ್ನೇ ತಗೊಂಡೋಗ್ಬಿಟ್ಟು ನೀವು 4-5 ತಿಂಗಳು ಮಣ್ಣಿನ ನರ್ಸರಿ ಮಾಡ್ಕೊಂಡ್ಬಿಟ್ಟು ಸಸಿಗಳನ್ನು ತಯಾರು ಮಾಡ್ಕೋಬಹುದು. ಇಲ್ಲಾಂದ್ರೆ ಬಹಳ ರೈತರ ಹತ್ರನೂ ಇದೆ ಸರ್. ಸುತ್ತಮುತ್ತ ಮೈಸೂರಲ್ಲಿ ಆಯ್ತು, ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಸರಿಕಚ್ಚ ಡಿಸ್ಟಿಕ್ಕಲ್ಲೂ ಸಸಿ ತಯಾರು ಮಾಡುವಂತ ರೈತರು ಇದ್ದಾರೆ, ಅವ್ರ ಹತ್ರ ಪರಿಚಯ ಮಾಡಬಹುದು. ಒಂದು ಸಸಿ ನಾರ್ಮಲಿ 3-4 ರೂಪಾಯಿ ವೆಚ್ಚ ಆಗುತ್ತೆ ಒಂದು ಸಸಿ.
1: ಎಷ್ಟು ವಯಸ್ಸಾಗಿರೋ ಸಸಿಗಳನ್ನು
0: ನಾರ್ಮಲಿ 4-6 ತಿಂಗಳು ವಯಸ್ಸಾಗಿದ್ರೆ ತುಂಬಾ ಸೂಕ್ತ. ಯಾಕಂದ್ರೆ ಕಾಂಡ ಮೆಚೂರ್ ಆಗಿ ಬೇರು ತುಂಬಾ ಶಕ್ತಿಯಾಗಿರುತ್ತೆ ಬೇರು. ಸೊ ಆ ಬೇರು ಇದ್ರೆ ನಿಮ್ಗೆ ಬೇಗನೆ ಬೆಳವಣಿಗೆ ಆಗುತ್ತೆ.
1: ಮರಗಡ್ಡಿಗೆ ಏನಾದ್ರೂ ಸ್ವಲ್ಪ ಜಾಸ್ತಿ ವಯಸ್ಸಿನ ಸಸಿ ನಾಟಿ ಮಾಡಿದ್ರೆ ಒಳ್ಳೇದಾ?
0: ಮರಗಡ್ಡಿಗೆ ನಾರ್ಮಲಿ ನಾವು ಜೋಡಿಸಲ ಪದ್ಧತಿಯಲ್ಲಿ 3-5 ತಿಂಗಳು ಮಾಡ್ತೀವಿ. ಇದಕ್ಕೆ ಸ್ವಲ್ಪ 2 ತಿಂಗಳು ಜಾಸ್ತಿ ಆದ್ರೆ ನಿಮಗೆ ಕೊಂಬೆ ಇಟ್ಟು ಮಿನಿಮಮ್ ಒಂದು 4-5 ಅಡಿ ಬೇಕು ಸರ್. ಇದರಲ್ಲಿ 2 ತರ ಇದೆ ಸರ್. ಒಂದು ಬಂದ್ಬಿಟ್ಟು ನೀವು ಒಂದೇ ಕೊಂಬೆ ಸಿಂಗಲ್ ಬಡ್ಡೆ 5 ಅಡಿ ತನಕ ಸ್ಟ್ರೇಟ್ ಮಾಡೋ ಒಂದು ಪದ್ಧತಿ. ಇನ್ನೊಂದು ಸಣ್ಣ ಮರ ತರ ಅದ ಟ್ರೈನ್ ಮಾಡಂತದ್ದು. ಸೊ 5 ಅಡಿ ಒಂದೇ ರಂಬೆ ಪದ್ಧತಿ ಮಾಡೋಕ್ಕಾದ್ರೆ ನಿಮಗೆ 6-7 ತಿಂಗಳಿದ್ರು ಚೆನ್ನಾಗಿರುತ್ತೆ. ಯಾಕಂದ್ರೆ 5 ಅಡಿ ಬೆಳೆದಿರುತ್ತೆ ಅಷ್ಟೊತ್ತಿಗೆ. ಇಲ್ಲ ನಾವು 2.5 ಅಡಿ ಇದು ಚಿಕ್ಕ ಮರದ ತರ ಮಾಡ್ತೀವಿ ಅಂದ್ರೆ ಅವಕ್ಕೂ ನಿಮಗೆ 4-5 ತಿಂಗಳು ಸಾಕು ಸರ್.
1: ಡಾಕ್ಟರ್, ಈಗ 5-6 ತಿಂಗಳ ಸಸಿನ ತಗೊಂಬಂದು ನಾಟಿ ಮಾಡಬೇಕು. ಗುಂಡಿ 4 ಕಡೆ ಹೊಡೆದು ಬಿಟ್ಟಿರ್ತೀವಲ್ವಾ, ಈಗ 4 ಕಡೆಗೆ ಆಳಕ್ಕೆ ನೆಡಬೇಕಾ ಅಥವಾ ಒಂದು ಅರ್ಧ ಭಾಗ ಫಸ್ಟ್ ಮರಳು ಮಣ್ಣು ಇದ್ ಮಾಡಿ 2 ಅಡಿಗ್ ನಿಲ್ಲೋ ತರ ನಾಟಿ ಮಾಡ್ಬೇಕಾ, ಹೇಗೆ ಸರ್?
0: ಸರ್, JCB ಎಲ್ಲ ಮಾಡಿದಾಗ ಸರ್ ಅದು 4 ಅಡಿ ಅಂದ್ರೆ ಆಲ್ಮೋಸ್ಟ್ ಅದು ನೀವು ಬೇರೆ ಇರುತ್ತೆ, ಒಂದು 2 ಅಡಿ ಬೇರೆ ಬಂದಿರುತ್ತೆ. ಸ್ವಲ್ಪ ಅಲ್ಲಿ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀವು ಮೇಲೆ ಮಣ್ಣು ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟಿ ಗೊಬ್ಬರ ಸ್ವಲ್ಪ ಹಾಕಿ ಆಮೇಲೆ ನೀವು ನಾಟಿಬಿಟ್ಟು ಇನ್ನ ಉಳಿದ ಮಣ್ಣು ಹಾಕ್ಬೇಕು ಸರ್. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಕೆಳಗಡೆ ಬೇಗ ಬೆಳಿಲಿಕ್ಕೆ ಒಂದು ಬೇರುಗಳಿಗೆ ಸಿಗುತ್ತೆ
1: ಅಂದ್ರೆ ಆಳ ನೀವು ನಾಟಿ ಮಾಡೋ ಆಳ 4 ಅಡಿ ಇರಬೇಕು, 2 ಅಡಿ ಇರಬೇಕು?
0: 4 ಅಡಿ ಇರೋ ಸರ್ ರೆಕಮೆಂಡ್. ಬಟ್ ನೀವು 4 ಅಡಿ ಮುಂಚೆ ಗೊಬ್ಬರ ಸ್ವಲ್ಪ ಚಲೋ ಮಣ್ಣು ಹಾಕಿದಾಗ ಅದು ಆಲ್ಮೋಸ್ಟ್ 2 ಅಡಿ ಕವರ್ ಆಗಿಬಿಟ್ಟಿರುತ್ತೆ. 2 ಅಡಿ ಇಲ್ಲ 1 ಅಡಿ ಕವರ್ ಆಗಿರುತ್ತೆ. ಇನ್ನ 3 ಅಡಿಯಲ್ಲಿ ನಿಮ್ಗೆ ಅಷ್ಟು ರೂಟ್ ಬೆಳೆದಿರುತ್ತೆ, ಸಸಿದ ರೂಟ್ ಇರುತ್ತೆ. ಆ ರೂಟಿಂಗ್ ನೀವು ನೆಟ್ಟಿಗೆ ಇಟ್ಬಿಟ್ಟು ನೀವು ಮಣ್ಣು ಕವರ್ ಮಾಡಬೇಕು.
1: ಅಂದ್ರೆ ಈಗಾಗಲೇ ನಾಟಿ ಮಾಡುವಂತಹ ಸಸಿಯ ಬೇರುಗಳು ಈಗಾಗಲೇ ಅಷ್ಟು ಬೆಳೆದ್ಬಿಟ್ಟಿರುತ್ತೆ
0: ಸರ್. 2 ಅಡಿ ಬೆಳೆದಿರುತ್ತೆ ಆಲ್ಮೋಸ್ಟ್
1: ಅಲ್ವಾ? ಅದನ್ನೇನು ಧಕ್ಕೆ ಆಗದಂಗೆ ತಗೊಂಡೋಗಿ ನಾಟಿ ಮಾಡಬೇಕು.
0: ಅಂದ್ರೆ ಹಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಬೇಗ ಗಿಡ ಬೆಳೆಯುವಂತ ಸಮಯ ಕಮ್ಮಿ ಆಗುತ್ತೆ. ಇಲ್ಲ ನೀವು ಮತ್ತೆ ಚಿಕ್ಕ ಬೇತಂದ್ರೆ ಅದು ಬೆಳೆಯಕ್ಕೆ ಮತ್ತೆ ಟೈಮ್ ತಗೊಳುತ್ತೆ, ಒಂದು 6 ತಿಂಗಳಷ್ಟು. ಆ ಟೈಮ್ ನೀವು ಸೇವ್ ಮಾಡೋಂಗಾಗುತ್ತೆ ಸರ್.
1: ಈಗ ನಾಟಿ ಮಾಡುವಾಗ ಏನಾದ್ರೂ ಮುನ್ನೆಚ್ಚರಿಕೆ ವಹಿಸ್ಬೇಕಾ?
0: ನಾಟಿ ಮಾಡೋದ್ರಲ್ಲಿ ನಿಮ್ಗೆ ಆ ಜಮೀನಲ್ಲಿ ಏನಾದ್ರೂ ಟರ್ಮೈಟ್ ಉಳಿದ್ರೆ ಇಲ್ಲ ಫಂಗಲ್

0: ಡಿಸೀಸ್ ಇದ್ರೆ ಅದು ಬೇವಿನ ಹಿಂಡಿ ಒಂಗೆ ಹಿಂಡಿ ಹಾಕಿದ್ರು ಇಲ್ಲ ಬ್ಯಾವೆಸ್ಟಿನ್ ಹಾಕಿದ್ರು ಪೆಟ್ರು. ಇದು ಬಿಟ್ಬಿಟ್ಟು ನಮಗೆ ವ್ಯಾಮ್ ಫಂಗಸ್ ಅಂತ ಬರುತ್ತೆ ಸರ್, ಒಂದು ಜೀವಾಣು ಗೊಬ್ಬರಗಳಿರುತ್ತೆ. ಸೊ ಅದನ್ನ ನೀವು ಡಿಪ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬಹುದು. ಈ ಏನ್ ಮಾಡ್ತಾರೆ ಅಂದ್ರೆ ರೈತರು ಕೆಲವರು ಎಲ್ಲರೂ ಈ ಸಸಿಗಳನ್ನ ಜಮೀನಲ್ಲೆಲ್ಲ ಪಾಕೆಟ್ ಅಲ್ಲಿ ಪಾಲಿಥಿನ್ ಪಾಕೆಟ್ ಅಲ್ಲಿ ಮಾಡ್ತಾರೆ ಸರ್. ಸೊ ಪಾಲಿಥಿನ್ ಪಾಕೆಟ್ ಅಲ್ಲಿ ಮಾಡಿದ್ರೆ ನೀವು ಜಸ್ಟ್ ಪಾಕೆಟ್ ಅಲ್ಲಿ ಪ್ಲಾಸ್ಟಿಕ್ ತೆಗೆದುಬಿಟ್ಟು ಅದನ್ನ ನೇರವಾಗಿ ಆ ಗುಳಿ ಒಳಗಡೆ ನಾಟಿಕೆ ಮಾಡುವಂತ ಒಂದು ಅವಕಾಶ ಇದೆ ಸರ್
1: ಅಲ್ವೇ. ಹಾಗಾಗಿ ಪಾಕೆಟ್ ಸಸಿ ತಂದ್ರೆ ಪಾಕೆಟ್ ಒಡೆದ್ಬಿಟ್ಟು
0: ಇಟ್ಬಿಟ್ಟು
1: ಬೇರೆ ಇನ್ಯಾವ್ದಾದ್ರು ಜೀವಾಣು ಗೊಬ್ಬರನ ಬಳಕೆ ಮಾಡಬಹುದಾ ನಾಟಿ ಮಾಡುವಾಗ?
0: ಅಂದ್ರೆ ಈಗ ಮರಗಡ್ಡಿ ಪದ್ಧತಿಯಲ್ಲಿ ನಿಮಗೆ ಮರಕ್ಕೆ ಸೂಕ್ತವಾದಂದ್ರೆ ವ್ಯಾಮ್ ಅದು ಮರಗಡ್ಡಿ ಇರೋ ತನಕ ಜೀವಂತವಾಗಿ ಅದ್ರ ಜೊತೆನೆ ಇದ್ಬಿಟ್ಟು ಅದಕ್ಕೆ ಅನುಕೂಲವಾಗಿ ದೂರ ದೂರದಿಂದ ನ್ಯೂಟ್ರಿಯೆಂಟ್ಸ್ ಅನ್ನ ಮೊಬಿಲೈಸ್ ಮಾಡಿ ಸಲ್ಬಿಲೈಸ್ ಮಾಡಿ ಗಿಡಕ್ಕೆ ಒಂದು ತಂದು ಕೊಡುತ್ತೆ ಸರ್ ಅದು.
1: ಸೊ ಹಾಗಾಗಿ ವ್ಯಾಮ್ ಅನ್ನ ಬಳಸಬೇಕು,
0: ವ್ಯಾಮ್ ಅನ್ನ ಬಳಸಬೇಕು ಸರ್.
1: ತಾವಾಗಲೇ ಹೇಳಿದ ಹಾಗೆ ಬೇವಿನ ಹಿಂಡಿ ಹಾಕ್ಬೇಕು,
0: ಬೇವಿನ ಹಿಂಡಿ ಸ್ವಲ್ಪ ಹಾಕಿದ್ರೆ ಅಲ್ಲಿ ನಿಮಗೆ ಒಳಗೆ ಇನ್ಸೆಕ್ಟ್ ಬಾಧೆ ಕೀಟ ಬಾಧೆ ಎಲ್ಲಾನು ತಡೆಗಟ್ಟ ಒಂದು ಶಕ್ತಿ ಸಿಗುತ್ತೆ ಮರಗಡ್ಡಿ.
1: ಮತ್ತೆ ಚೆನ್ನಾಗಿ ಕಳ್ತಿರೋ ಹಟ್ಟಿ ಗೊಬ್ಬರ ಬಳಕೆ ಮಾಡಬೇಕು. ಆಮೇಲೆ ಈಗ ನೀರಾವರಿ ಕೊಡೋದಕ್ಕೆ ಹನಿ ನೀರಾವರಿ ಪದ್ಧತಿ
0: ಮರಗಡ್ಡಿಯಲ್ಲಿ ಬಹಳ ಹನಿ ನೀರಾವರಿ ಪದ್ಧತಿನೇ ಸೂಕ್ತ. ಯಾಕಂದ್ರೆ ಇಲ್ಲಿ ನಿಮಗೆ ಗಿಡ 8 ಅಡಿ 8 ಅಡಿ 10 ಅಡಿ ಇರುತ್ತೆ. ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿ ಹಾಕೋದ್ರಿಂದ ಗಿಡದ ಬೇರದಲ್ಲೇ ಮಾತ್ರ ನೀರು ಹೋಗೋ ಅವಕಾಶ ಇರುತ್ತೆ. ಸೊ ಈಗ ಡ್ರಿಪ್ ಅಲ್ಲಿ ಸಬ್ಸಿಡೈಸ್ ರೇಟ್ ಅಲ್ಲಿ ಬಹಳ ಗವರ್ಮೆಂಟ್ ಕೊಡ್ತಾ ಇದೆ. ಆಮೇಲೆ ಈಗೆಲ್ಲ ಬಹಳ ಚೀಪೇ ಬಂದಿದೆ ಸರ್, ಈಗ ಮೊದಲಕ್ಕಿಂತ ಈ ಕಾಸ್ಟ್ ಡ್ರಿಪ್ ಕಮ್ಮಿ ಇದೆ, ಈಗೆಲ್ಲ ಬಹಳ ಚೀಪ ಸಿಗುತ್ತೆ. ಲ್ಯಾಟ್ರಲ್ ಈ ಕಮ್ಮಿ ಲ್ಯಾಟ್ರಲ್ ರಿಕ್ವೈರ್ಮೆಂಟ್ ಇರುತ್ತೆ. ಹಂಗಾಗಿ ಈಗ 1 ಎಕರೆಗೆ ಏನಿಲ್ಲ ಒಂದು ಅಂದ್ರೆ ಒಂದು 30,000 ಡ್ರಿಪ್ ಆಗಿಬಿಡುತ್ತೆ. 30,000 ಡ್ರಿಪ್ ಆಗುತ್ತೆ ತಲಾಡಿ ಬೋರು ಎಲ್ಲ ಮೋಟರ್ ಇದ್ರೆ. ಸೊ ಹಂಗಾಗಿ ನೀರನ್ನ 3 ದಿನಕ್ಕೆ ಒಂದ್ಸಲ 2 ಲೀಟರ್ ಪರ್ ಗಿಡ ಅಂದ್ರೆ 2 ಅವರ್ ರನ್ ಮಾಡಿದ್ರೆ ಸಾಕು ನೀವು 3 ದಿನಕ್ಕೆ ಒಂದ್ಸಲ.
1: ಮರಗಡ್ಡಿ ಉದ್ದೇಶನೇ ಕಡಿಮೆ ನೀರಿನಲ್ಲಿ ಹಿಪ್ಪ ನೇರಳೆ ಬೆಳಿಬೇಕು ಅಲ್ವೇ. ಹಾಗಾಗಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಎಷ್ಟು ಲೀಟರ್ ನೀರು ಸಾಕು?
0: 3 ದಿನಕ್ಕೆ 2 ಲೀಟರ್ ಒಂದು ಗಿಡಕ್ಕೆ ಬೀಳಂಗ್
1: ಅಷ್ಟೇ ಸಾಕು.
0: ಅಷ್ಟೇ ಸಾಕು ಸರ್, ಸ್ಟಾರ್ಟಿಂಗ್ ಅಲ್ಲಿ ಇದು ಒಂದು ಎಸ್ಟಾಬ್ಲಿಷ್ ಆಗಿ 1 ವರ್ಷ 2 ವರ್ಷ ಆದ್ಮೇಲೆ ನಾರ್ಮಲಿ ಎವ್ರಿ ಡೇ 2 ಲೀಟರ್ ಅಂತ ಹೇಳ್ತೀವಿ ಸರ್. 2 ವರ್ಷ ಆದ್ಮೇಲೆ ಸೊಪ್ಪು ನಿಮ್ಗೆ ಒಂದು ಗಿಡದಲ್ಲಿ ಒಂದು 5 ಕೆಜಿ 4 ಕೆಜಿ ಬಂತು ಅವಾಗ ನಿಮ್ಗೆ ಜಾಸ್ತಿ ನೀರು ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ದಿನ 2 ಲೀಟರ್ ಗಿಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ನೀರು ಎಷ್ಟು ಇರುತ್ತೆ ಅಷ್ಟು ಸೊಪ್ಪು ಚೆನ್ನಾಗಿ ಬರ್ತಿರುತ್ತೆ.
1: ಈಗ ಮರಗಡ್ಡೆಯಲ್ಲಿ ಬಹಳ ಪ್ರಧಾನವಾಗಿ ತಾವೇ ಹೇಳಿದ ಹಾಗೆ ಆಗ್ಲೇ ಮರ ಬೆಳೆಸೋದು ಬಹಳ ಇಂಪಾರ್ಟೆಂಟ್ ಅಲ್ವೇ. ಈಗ 2 ವಿಧಾನ ಹೇಳ್ತಿದ್ರಿ ನೀವು. ಮೊದಲನೇದು ಕಾಂಡನ 4 ಅಡಿ ಎತ್ತರದವರೆಗೂ ಬೆಳೆಸಿ ಆಮೇಲೆ ಅದ್ರ ಮೇಲ್ಗಡೆ ಹಿಪ್ಪನೇರಳೆ ಕಡ್ಡಿಗಳು ಬೆಳೆಯೋ ವಿಧಾನ ಇದೆಯಲ್ಲ, ಅದನ್ನೊಂದು ಸ್ವಲ್ಪ ವಿವರವಾಗಿ ಅರ್ಥ ಆಗುವ ಹಂಗೆ ದಯಮಾಡಿ ಹೇಳ್ಬಿಡಿ
0: ಸರ್. ಇಲ್ಲಿ ಏಕಕಾಂಡ ಪದ್ಧತಿ ಇದೆ. ಏಕಕಾಂಡದಲ್ಲಿ 6-7 ಅಡಿ ಸಸಿ ಹಾಕಿರ್ತೀವಿ, ಅದೇ ಒಂದು 5 ಅಡಿ ಎತ್ತರ ಇರುತ್ತೆ. ಸೊ 5 ಅಡಿ ನಾವು ಕಟ್ ಮಾಡಿಬಿಡ್ತೀವಿ,
1: 5 ಅಡಿ ಎತ್ತರಕ್ಕೆ ಕತ್ತರಿಸಬೇಕು
0: ಭೂಮಿಯಿಂದ 5 ಅಡಿ ಎತ್ತರ ಕಟ್ ಮಾಡಿ ಸಿಕ್ಕೆ ಚುರುಯೂಸ್ ಮಾಡ್ಬೇಕು. ನಾವು ಸಿಕ್ಕೆ ಚುರುಯೂಸ್ ಮಾಡಿ ನೀಟಾಗಿ ಕಟ್ ಆಗುತ್ತೆ ಸರ್. ಸೊ ಅಲ್ಲಿಂದ ನಮಗೆ ಮತ್ತೆ 3 ಕೊಂಬೆ ಬೆಳಿತೈತೆ, 3-4 ಕೊಂಬೆ. ಸೊ ಆ ಕೊಂಬೆನ 6 ತಿಂಗಳ ತನಕ ಆ ಗಿಡನ ನಾವು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. 6 ತಿಂಗಳ ತನಕ 5 ಅಡಿಯಿಂದ ಕೆಳಗಡೆ ಭೂಮಟ್ಟದಲ್ಲಿ ಏನು ಸೈಡ್ ಬಡ್ಸ್ ಬರ್ತವೆ, ಏನು ಸಣ್ಣ ಚಿಕ್ಕ ಚಿಕ್ಕ ಬ್ರಾಂಚ್ ಬರ್ತವೆ, ಎಲ್ಲಾನು ತೆಗಿತಾ ಇರಬೇಕು ಫ್ರೀಕ್ವೆಂಟ್ ಆಗಿ. ಸೊ ಇದರಿಂದ ನಮಗೆ ಬೇಗನೆ ಆ ಏಕಕಾಂಡ ಬೆಳೀತಕ್ಕಂಥದ್ದು, ಏಕಕಾಂಡ ದಷ್ಟಪುಷ್ಟವಾಗಿ ನೀಟಾಗಿ ಬೆಳೀತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ.
1: ಅಂದ್ರೆ ಮೇಲ್ಭಾಗದಲ್ಲಿ ಮಾತ್ರ 3 ಕಡ್ಡಿ ಬಿಡಬೇಕು.
0: 3 ಕಡ್ಡಿ ಬಿಡಬೇಕು ಸರ್. ಅಂದ್ರೆ ಈಗ 6 ತಿಂಗಳಾದ್ಮೇಲೆ ಅದು
1: 6 ತಿಂಗಳಾದ್ಮೇಲೆ
0: ಫಸ್ಟ್ ಗೆ ನೀವು ನಾಟಿಗೆ ಮಾಡಿ ಒಂದು ವಾರದಲ್ಲೇ ಮೇಲೆ 5 ಗಡಿ ಕಟ್ ಮಾಡಿಬಿಡ್ತೀರ, ಕಟ್ ಮಾಡಿ ಕೆಳಗಡೆ ಏನು ಬರಲಾರ ನೋಡ್ಕೊಂತಿರ್ತೀರ. ಸೊ ನೀವು ನಾರ್ಮಲಿ ಮೇಲೆ 2-3 ಅಷ್ಟೇ ಬ್ರಾಂಚ್ ಬೆಳ್ಕೊಳ್ತಾ ಹೋಗುತ್ತೆ ಸರ್. ಸೊ 6 ತಿಂಗಳ ತನಕ ನೀವು ಆ ಅವಕಾಶ ಮಾಡಿಕೊಡ್ಬೇಕು, ಮೇಲ್ಗಡೆ 3-4 ಬ್ರಾಂಚ್ ಬೆಳೆಗೆ ಅಷ್ಟು ಅವಕಾಶ ಮಾಡ್ಬೇಕು. ಕೆಳಗಡೆ ಯಾವ ತರದ ಬ್ರಾಂಚ್ ಬರಬಾರ್ದು, ಯಾವ ತರ ಬಡ್ ಬರಬಾರ್ದು.
1: ಮೇಲ್ಗಡೆ ಬೇರೆ ಬಂದ್ರು 3 ಮಾತ್ರ ಬಿಟ್ಕೋಬೇಕು.
0: 3 ಅಂದ್ರೆ ನೀವು ಕಮ್ಮಿ ಬಿಟ್ಕೊಂಡ್ರೆ ಬೇಗ ಕೆಳಗಡೆ ಜಾಸ್ತಿ ಬೆಳೆಯುತ್ತೆ ಸರ್.
1: 3 ಕಡ್ಡಿ 6 ತಿಂಗಳವರೆಗೂ ಬೆಳೆಸಬೇಕು.
0: 6 ತಿಂಗಳು 3 ಕಡ್ಡಿಲಿ ಜಾಸ್ತಿ ಬಂದ ಪರವಾಗಿಲ್ಲ, ಬಟ್ ಚಿಕ್ಕ ಚಿಕ್ಕದನ್ನ ಅವಾಯ್ಡ್ ಮಾಡ್ಬೋದು ಸರ್. ಮೇಲ್ಗಡೆ 3-4 ಬರುತ್ತೆ ಸರ್ ಸ್ಟಾರ್ಟಿಂಗ್, ಜಾಸ್ತಿ ಬರೋದು.
1: ಆಯ್ತು. ಆಮೇಲೆ
0: ಸರ್, ಆಮೇಲೆ ಸರ್ ಇದು ನಾಟಿಕ್ ಮಾಡಿದ್ಮೇಲೆ ಅದು 6 ತಿಂಗಳಾದ್ಮೇಲೆ ಇದಕ್ಕೆ ನಾರ್ಮಲಿ ಅದನ್ನ ಮತ್ತೆ 3-4 ಕಣ್ಣು ಬಡ್ಸಿ ಬಿಟ್ಬಿಟ್ಟು ಮತ್ತೆ ಕಟ್ ಮಾಡ್ತೀವಿ. ಅದು ಆತರ ರಿಪೀಟ್ ಆಗ್ತಾ ಹೋಗುತ್ತೆ ಸರ್. ಆಮೇಲೆ ಮತ್ತೆ ಒಂದು ನೆಕ್ಸ್ಟ್ ಮಂತ್ ಬಂದಾಗ ಅದೇ ಅಲ್ಲಿಂದ 1/2 ಅಡಿ ಅಷ್ಟೇ, 5-1/2 ಅಡಿ ಅಷ್ಟೇ ಅದು ಬ್ರೂಷಿಂಗ್ ಬೆಳ್ಕಾಂತ ಹೋಗುತ್ತೆ. ಸೊ ನೀವು ಅಲ್ಲಿ ಅದೇ 5 ಅಡಿ ಕಟ್ ಮಾಡ್ತಾ ಇರ್ಬೇಕು ಯಾವಾಗಲೂ. ಸಿಂಗ್ಸ್ ಲ್ಯಾಟ್ರಲ್ ಆಗಿ ಜಾಸ್ತಿ ರಂಬೆಗಳು ಬರ್ತಾ ಇರ್ತವೆ. ಆ ಒಂದು ಪದ್ಧತಿಯಲ್ಲಿ ನೀರು ಕಮ್ಮಿ ಇದ್ರು ಆ ಗಿಡ ಸ್ಟ್ರಾಂಗ್ ಇರುತ್ತೆ ಸರ್. ಅಲ್ಲಿ ಗಾಳಿ ಜಾಸ್ತಿ ಇದ್ರು ಮಳೆ ಕಮ್ಮಿ ಆದ್ರೂ ಆ ತರ ಒಂದು ಪದ್ಧತಿಯಲ್ಲಿ ನಿಮಗೆ ಚೆನ್ನಾಗಿ ಸೊಪ್ಪು ಬರುತ್ತೆ.
1: ಈಗ 1 ಕಡ್ಡಿ ನೀವು ಸ್ಟಂಪ್ ಅಂತಿರಲ್ಲ, ಅದರಲ್ಲಿ ಅಂತಿಮವಾಗಿ ಎಷ್ಟು ಕಡ್ಡಿಗಳಿರ್ಬೇಕು ಮೇಲ್ಗಡೆ?
0: ಅದು ಆಕ್ಚುಲಿ ಒಂದು ಮರಗಡ್ಡಿ ಪದ್ಧತಿಯಲ್ಲಿ ವರ್ಷ ವರ್ಷ ಒಂದು 4-5 ವರ್ಷನ ಬೆಳೆ ಇನ್ಕ್ರೀಸ್ ಆಗ್ತದೆ ಸರ್. ಫಸ್ಟ್ ಇಯರ್ ನಿಮಗೆ ಒಂದು 4-5 ರೊಂಬೆ ಇರುತ್ತೆ, 2ನೇ ವರ್ಷದಲ್ಲಿ ಬಂದಾಗ 10-15 ರೊಂಬೆ, 3ನೇ ವರ್ಷಕ್ಕೆ ಬಂದಾಗ ನಿಮಗೆ ಒಂದು 15-20 ರೊಂಬೆ. ಸೊ ಒಂದು 30 ರೊಂಬೆ ಬಂದ್ಬಿಡುತ್ತೆ ನಿಮಗೆ 4 ವರ್ಷ ಆದ್ಮೇಲೆ.
1: ಗರಿಷ್ಠ
0: 25-30 ರೊಂಬೆಗಳು ಒಂದು ಗಿಡದಲ್ಲಿ ಇರ್ತವೆ ಸರ್.
1: ಅಂದ್ರೆ ಪ್ರತಿ ವರ್ಷ ನಾವು ಕತ್ತರಿಸ್ತಾ ಹೋಗ್ಬೇಕು,
0: ಪ್ರತಿ 2 ತಿಂಗಳು 2 ತಿಂಗಳು 6 ತಿಂಗಳ ತನಕ ನಾವು ಅದಕ್ಕೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. 6 ತಿಂಗಳಾದ್ಮೇಲೆ ನೀವು

0: ನೀವು ಎರಡು ಮೂರು ತಿಂಗಳಿಗೆ ಒಂದ್ಸಲ ಕಟಾವು ಮಾಡ್ಕೊಂತ ಹೋಗ್ಬೋದು. ಕಟಾವು ಮಾಡಿದಲ್ಲಿ ನಿಮಗೇನಾದ್ರೂ ಇದು ಜಾಸ್ತಿ ಮಳೆ ಇತ್ತು, ಜಾಸ್ತಿ ನಿಮಗೇನಾದ್ರೂ ಫಂಗಸ್ ಅಟ್ಯಾಕ್ ಆಯ್ತು ಅಂದ್ರೆ ಬೇವೆಷ್ಟಿನ ಒಂದು ಪೇಸ್ಟ್ನ ಕಟ್ ಮಾಡಿರೋ ಪ್ರದೇಶದಲ್ಲಿ ನೀವು ಪೇಸ್ಟ್ ಹಚ್ಚಿದ್ರೆ ಸಾಕು.
1: ಈಗ ಮರಗಡ್ಡೆ ಹಾಕಿದ್ರಿ, 6 ತಿಂಗಳಾಯ್ತು, ಸ್ವಲ್ಪ ಕತ್ತರಿಸಿದ್ರಿ, ಮತ್ತೆ ಅದ್ರ ಮೇಲೆ ಬೆಳೆಯಕ್ ಬಿಡ್ತಿದ್ರಲ್ವಾ, ಹುಳು ಯಾವಾಗ ಸಾಕ್ಬೋದು?
0: ಹುಳು ಸರ್ 3 ತಿಂಗಳ ಸರ್, 6 ತಿಂಗಳು ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ 3 ತಿಂಗಳಿಂದ ಬರತಕ್ಕ ಸೊಪ್ಪು ಇರುತ್ತಲ್ಲ ಅಲ್ಲಿ ಕಮ್ಮಿ ಇರುತ್ತೆ ಸೊಪ್ಪು, ಆ ಸೊಪ್ಪು ಅನುಗುಣವಾಗಿ ನಾವು ಹುಳ ತರಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನಾವು ಹೇಳತಕ್ಕಂತ 200 DFL ಒಂದು ಎಕರೆಗೆ ಅಷ್ಟು ಕೆಪಾಸಿಟಿ ಇರಲ್ಲ, ಮೇ ಬಿ ಒಂದು 50 DFL ಆಗ್ಬೋದು ಒಂದು 9 ತಿಂಗಳ ಆದ್ಮೇಲೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಬರುತ್ತೆ ಒಂದು 100 DFL ಆಗ್ಬೋದು, ಥರ್ಡ್ ಇಯರ್ ಬರುತ್ತೆ 120 DFL, ಫೋರ್ತ್ ಇಯರ್ ಬರುತ್ತೆ ಒಂದು 150 DFL. ಸೊ ಒಂದು 4 ವರ್ಷ ಆದ್ಮೇಲೆ ನಿಮಗೆ ನಾವು ಹೇಳ್ತಕ್ಕಂಥ ಅದೆಷ್ಟು ಒಂದು ಗಿಡಕ್ಕೆ ಎಷ್ಟು ಬರಬೇಕು ಅಷ್ಟು ಅಂತ ಅದು 4 ತಿಂಗಳ ಆದ್ಮೇಲೆ ಫುಲ್ ಎಸ್ಟಾಬ್ಲಿಷ್ ಆದ್ಮೇಲೆ ಬರುತ್ತೆ.
1: 4 ವರ್ಷ ಬೇಕಾ?
0: 4 ವರ್ಷ ಬೇಕು.
1: ಆಯ್ತು, ಈಗ 4 ವರ್ಷ ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಇಟ್ಕೊಳ್ಳಿ, ಮರಗಡ್ಡೆ ಪದ್ಧತಿನಲ್ಲಿ ಒಂದ್ ಎಕರೆನಲ್ಲಿ 10x10 ಹಾಕಿದ್ರೆ ಎಷ್ಟು ಗಿಡ ಅಂದ್ರೆ?
0: 450 ಗಿಡ ಅರೌಂಡ್.
1: 8x8 ಹಾಕಿದ್ರೆ
0: 700 ಗಿಡ ಬರುತ್ತೆ ಸರ್
1: ಅಲ್ವಾ? ಈಗ ಎಷ್ಟು ಮೊಟ್ಟೆ ಸಾಕ್ಬೋದು
0: ಸರ್? ಈಗ 10x10 ಒಂದು ಪದ್ಧತಿನ ಇಲ್ಲಿ ಮಣ್ಣು ಫಲವತ್ತತೆ ಕಮ್ಮಿ ಇರುತ್ತೆ, ನೀರು ಕಮ್ಮಿ ಇರುತ್ತೆ, ಅಲ್ಲಿ ಒಂದು ಪದ್ಧತಿ ಅನುಕೂಲ ಆಗಿರುತ್ತೆ. ಅಲ್ಲಿ ಒಂದ್ ಎಕರೆಗೆ 2 ಗಿಡ ಕಲಿತು ಒಂದ್ ಮೊಟ್ಟೆ, ಸೊ ನಮಗೆ 200 ಮೊಟ್ಟೆಗಳು ಬೆಳೆಸಬಹುದು ಒಂದ್ ಎಕರೆ
1: ಮೊಟ್ಟೆ. 8x8 ಹಾಕಿದ್ರೆ
0: ಅರೌಂಡ್ ಒಂದು 50 ಮೊಟ್ಟೆ ಜಾಸ್ತಿ ಬರುತ್ತೆ ಸರ್. ಅಲ್ಲಿ
1: 50 ಮೊಟ್ಟೆ
0: ಜಾಸ್ತಿ ಬರುತ್ತೆ. ಸೊ ಇಲ್ಲಿ ನಾವು 200 ಮೊಟ್ಟೆ ಅಂದ್ರೆ 160 KG ಗೂಡು ಉತ್ಪಾದನೆ ಮಾಡಬಹುದು ಒಂದ್ ಎಕರೆ ಜಮೀನು ಒಂದು ಬೆಳೆಯಲ್ಲಿ.
1: ವರ್ಷದಲ್ಲಿ ಎಷ್ಟು ಬೆಳೆ ಮಾಡಬಹುದು?
0: 5 ಬೆಳೆ ಆರಾಮಾಗಿ ಮಾಡಬಹುದು ಸರ್ ನಾವು.
1: ಹೌದಾ?
0: ಒಂದು ಜಮೀನಲ್ಲಿ 5 ಬೆಳೆ.
1: 5 ಬೆಳೆ ಅಂತಂದ್ರೆ ಈಗ ಒಂದು ಬೆಳೆಯಿಂದ ಒಂದು ಬೆಳೆಗೆ ಎಷ್ಟು ಅವಧಿ ಇರುತ್ತೆ?
0: 70 ದಿನ ಸರ್, 70 ದಿನಗಳ ಕಾಲ.
1: 70 ದಿವಸ. ಮತ್ತೆ ಈಗ ಚಾಕಿ ಮರಿಗಳಂತಂದ್ರೆ ಅವಧಿ ಕಡಿಮೆ ಆಗುತ್ತಲ್ವಾ?
0: ಚಾಕಿ ಮರಿ ತಂದ್ರೆ ಸೊಪ್ಪು ಅವಧಿ ಕಮ್ಮಿ ಆಗಲ್ಲ ಸರ್, ನಿಮ್ಗೆ ಅದು ಸಾಕಾಣಿಕೆ ಟೈಮ್ ಕಮ್ಮಿ ಆಗುತ್ತೆ. ಸೊಪ್ಪು ಮಾತ್ರ 70 ದಿನ ಬೇಕು, ಕಟ್ ಮಾಡಿದ್ರೆ 10 ದಿನ ಕಣ್ಣುಗಳು ಬರ್ತವೆ, ಆಮೇಲೆ 2 ತಿಂಗಳು ರೆಂಬೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು.
1: ಅಂದ್ರೆ ನೀವು ಹಿಪ್ಪನೇರಳೆ ಸೊಪ್ಪು ಬೆಳೆಸಿ ರೇಷ್ಮೆ ಸಾಕಣೆ ಮಾಡಬೇಕು ಅಂತಾದ್ರೆ ಎಷ್ಟು ದಿನ ಬಿಟ್ಟು ನಾವು ಹುಳ ತರಬೇಕಾಗತ್ತೆ?
0: ಈಗ ನಾರ್ಮಲಿ ಚಾಕಿ ಹೊಡೆದು ತರ್ತಾ ಇದ್ರೆ 55 ದಿನ ಆದ್ಮೇಲೆ ತಂದ್ರೆ ಸಾಕು ಸರ್.
1: 55 ದಿನ,
0: ಅಲ್ಲಿಂದ 15 ದಿನ ಲೇಟೇಜ್ ಅಂದ್ರೆ ಪ್ರೌಢಾವಸ್ಥೆ ಚಾಕಿ ಹುಳ ಸಾಕಾಣಿಕೆಗೆ ಕರೆಕ್ಟ್ ಆಗುತ್ತೆ ಸರ್.
1: ಅಲ್ಲ, ಒಂದು 18-20 ದಿವಸ ಬೇಕಾಗುತ್ತೆ.
0: 15-18 ದಿನ
1: ಅಲ್ವಾ? ಹಾಗಾಗಿ 75 ದಿವಸ ಸರಿಯಾಗುತ್ತೆ.
0: 70 ದಿನ ಮ್ಯಾಕ್ಸಿಮಮ್ 70 ದಿನ ಸರ್ ಯೂಸುವಲ್ ನಾರ್ಮಲ್.
1: ಓಕೆ ಆಯ್ತು. ಈಗ ಇನ್ನೊಂದು ಪದ್ಧತಿ ಹೇಳಿದ್ರಲ್ಲ,
0: ಇನ್ನೊಂದು ಪದ್ಧತಿ ಅಂದ್ರೆ ಇದು ಏಕಕಾಂಡ ಬದಲು ಜಾಸ್ತಿ ಒಂದು ಚಿಕ್ಕ ಗಿಡ ತರ ಕಾಣಂಗಂತದ್ದು, ಒಂದು ಚಿಕ್ಕ ಮರಗಡೆ ಗಿಡ ತರ ಅಂತ ಏನಂದ್ರೆ ಆತರ. ಇಲ್ಲಿ ಏನ್ ಮಾಡ್ತೀವಿ ಸರ್ ಅಂದ್ರೆ ನಾವು ಸಸಿ ನಾಟಿದ ಮೇಲೆ ಇದನ್ನ 2 ಅಡಿ ಕಟ್ ಮಾಡ್ತೀವಿ.
1: 2 ಅಡಿ?
0: 2 ಅಡಿಗೆ ಭೂಮಿಯಿಂದ 2 ಅಡಿ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಪ್ರತಿ ಸಲ 3 ಬ್ರಾಂಚ್ ಬರುತ್ತೆ. ಆ 3 ಬ್ರಾಂಚ್ ಅನ್ನ ನಾವು 3 ಕಣ್ಣು ಬಿಟ್ಟು ಅಂತಾರೆ, 3 ನಂದು 4 ಕಣ್ಣು ಅಂತಾರ ಕಟ್ ಮಾಡ್ತೀವಿ ಪ್ರತಿ ಬೆಳೆಗೂ. ಸೊ ಈ ತರ ಕಟ್ ಮಾಡ್ತಾ ಮಾಡ್ತಾ ನಿಮಗೆ ಗಿಡ ಆಕಾರತಾ ಬರುತ್ತೆ. ಈ ತರ ಒಂದು 5 ಕಟ್ ತರ ಮಾಡ್ತೀವಿ. 5 ಕಟ್ ಮಾಡಿದಾಗ ನಿಮಗೆ 2 ರಿಂದ 3 ಕಣ್ಣು ಮುಟ್ಕೊಂತ 5 ಅಡಿ ತನ ಈ ತರ ಒಂದು ಬ್ರಾಂಚ್ ಬರುತ್ತೆ.
1: ಛತ್ರಿ ಆಕಾರ
0: ಬರುತ್ತೆ ಸರ್ ಅದು. ಸೊ ಪ್ರತಿ ಸಲ ನಾವು ಎಲ್ಲಿ ಕಟ್ ಮಾಡಿರ್ತೇವೆ ಪ್ರಿವಿಯಸ್ ಆಗಿ ಅದಕ್ಕಿಂತ 3-4 ಕಣ್ಣು ಮೇಲೆ ಕಟ್ ಮಾಡಬೇಕು, 3 ಬ್ರಾಂಚ್ ಇಡಬೇಕು ಒಂದ್ ಕಡೆ. ಸೊ ಈ ತರ ಮಲ್ಟಿಪಲ್ ಛತ್ರಿ ತರ ಬರುತ್ತೆ ಸರ್. ಮೇಲೆ
1: ಇಲ್ಲಿ ಒಂದ್ ಗಿಡಕ್ಕೆ ಎಷ್ಟು ಕಡ್ಡಿ ಬರಬಹುದು?
0: ಇಲ್ಲಿ ಒಂದ್ ಗಿಡಕ್ಕೆ 50-60 ರೆಂಬೆಗಳು ಬರುತ್ತೆ. ಎಷ್ಟು ಪೂರ್ತಿ ಒಂದ್ 4 ವರ್ಷ ಆದ್ಮೇಲೆ ನಿಮ್ಗೆ 50-60 ರೆಂಬೆಗಳು ಬರುತ್ತೆ. ಇಲ್ಲಿ ನಿಮಗೆ ಆರಾಮಾಗಿ ಒಂದು 6-8 KG ಸೊಪ್ಪು ಒಂದು ಗಿಡದಿಂದ ಬರುತ್ತೆ.
1: ಅಲ್ಲ, ಮರಗಡ್ಡೆಗೂ ಇದಕ್ಕೂ ಏನ್ ವ್ಯತ್ಯಾಸ?
0: 2 ಮರಗಡ್ಡೆ ಪದ್ಧತಿ. ಇದರಲ್ಲಿ 2 ಮರಗಡ್ಡೆ ಈ ಏಕಕಾಂಡ ಪದ್ಧತಿ ಏನಂದ್ರೆ ನಿಮಗೆ ನೀರಿನ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ,
1: ಅಭಾವ ಇದ್ರೆ
0: ಕಮ್ಮಿ ಇರುತ್ತೆ. ಯಾಕಂದ್ರೆ ನಿಮಗೆ ಈಗ ಒಂದು ಆಕಾರ ಜಾಸ್ತಿ ಇದ್ದಷ್ಟು ಜಾಸ್ತಿ ಟ್ರಾನ್ಸ್ಪರೇಷನ್ ಆಗುತ್ತೆ ಸರ್, ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ ನೀರು. ಇದರಲ್ಲಿ ಆಕಾರ ಹಿಂಗಿರುತ್ತೆ ಆಲ್ಮೋಸ್ಟ್. ಸೊ ಹಂಗಾಗಿ ನೀರಿನ ಕಮ್ಮಿ ಇರುತ್ತೆ. ಆಮೇಲೆ ನೀವು ಅಂತರ ಇಂಟರ್ ಕ್ರಾಪಿಂಗ್ ಮಾಡ್ಲಿಕ್ಕೆ ಬೇರೆ ಬೆಳೆ ಬೆಳಿಲಿಕ್ಕೆ ಜಾಸ್ತಿ ಅವಕಾಶ ಈ ಏಕಕಾಂಡ ಪದ್ಧತಿಯಲ್ಲಿ ಅನುಗುಣವಾಗಿರುತ್ತೆ.
1: ಈಗ ಎರಡನೇ ವಿಧಾನ ಹೇಳಿದ್ರಲ್ಲ ತಾವು, ಅದನ್ನು ಕೂಡ 10x10 8x8 ಮಾಡೋದು
0: ಸರ್
1: ಅಲ್ವಾ? ಇದು 2 ಅಡಿ ಎತ್ತರದಲ್ಲಿ ಛತ್ರಿ, ಅದು 4 ಅಡಿ ಎತ್ತರದಲ್ಲಿ ಛತ್ರಿ ಅಲ್ವೇ? ಎರಡೇ ವ್ಯತ್ಯಾಸ. ಇಲ್ಲಿ ಒಂದ್ ಎಕರೆಗೆ ಎಷ್ಟು ಮೊಟ್ಟೆ ತರಬಹುದು?
0: ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಅಲ್ಲಿ
1: ಜಾಸ್ತಿ,
0: ಸ್ವಲ್ಪ ಜಾಸ್ತಿ.
1: ಜಾಸ್ತಿ ಅಂದ್ರೆ ಎಷ್ಟು?
0: ಜಾಸ್ತಿ ಅಂದ್ರೆ ಈಗ ಅಲ್ಲಿ ನಾವು 30 ರೆಂಬೆ ಹೇಳ್ತಿದ್ವಿ, ಅಲ್ಲಿ ಒಂದು 200 ಗೂಡು ಅಂದ್ರೆ ಇಲ್ಲಿ ಒಂದು 125-160 ಕೂಡ ಬರಬಹುದು ಸರ್. 150-160 ಮೊಟ್ಟೆ ಒಂದ್ ಎಕರೆಗೆ ನಾವು
1: ಒಂದ್ ಎಕರೆ ಚಾಕಿ ಮಾಡಬಹುದು ಅಲ್ವೇ? ಈಗ ಎರಡನೇ ಪದ್ಧತಿ ತಾವೇನ್ ಹೇಳ್ತಾ ಇದ್ದೀರಿ, ಅಲ್ಲಿ ಸ್ವಲ್ಪ ನೀರಿನ ಬೇಡಿಕೆ ಜಾಸ್ತಿ ಇರುತ್ತೆ.
0: ಯಾಕಂದ್ರೆ ನಿಮ್ಗೆ ಆಕಾರ ಜಾಸ್ತಿ ಆಗಲ್ಲ ಇದ್ದಷ್ಟು ಅಷ್ಟು ನೀರು ಬೇಡಿಕೆ ಜಾಸ್ತಿ ಆಗುತ್ತೆ.
1: ಹನಿ ನೀರಾವರಿ ಪದ್ಧತಿ ಸಾಕಾಗಲ್ವಾ ಇದಕ್ಕೆ?
0: ಎರಡಕ್ಕೂ ಹನಿ ನೀರಾವರಿ ಪದ್ಧತಿ ಸರ್. ಇದಕ್ಕೆ ನೀರು ನಿಮ್ಗೆ ಎವ್ರಿ ಡೇ 2 ಲೀಟರ್ ಬೇಕಾಗತ್ತೆ.
1: ಪ್ರತಿನಿತ್ಯ
0: 2 ಲೀಟರ್ ನೀರು ಕೊಡ್ಬೇಕು ಒಂದು
1: ಗಿಡಕ್ಕೆ.
0: ಆಲ್ಟರ್ನೇಟ್ ಡೇ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 3 ದಿನಕ್ಕೆ ಒಂದೊಂದು ಸ್ಟಾರ್ಟಿಂಗ್ ನಾಟಿಕೆ ಮಾಡಿ ಒಂದು ವರ್ಷ ಜಾಸ್ತಿ ಬೆಳಕಿರಲ್ಲ. ಒನ್ಸ್ ಎಸ್ಟಾಬ್ಲಿಷ್ ಆದ್ಮೇಲೆ ನಿಮಗೆ ಅಲ್ಲಿ ಆಲ್ಟರ್ನೇಟ್ ಡೇ 2 ಲೀಟರ್ ಕೊಟ್ಟರೆ ಸಾಕು ಅಲ್ಲಿ. ಇಲ್ಲಿ ಎವ್ರಿ ಡೇ ನಿಮಗೆ 2 ಲೀಟರ್ ಕೊಡ್ಲೇಬೇಕು.
1: ತುಂಬಾ ಬರ ಪ್ರದೇಶದಲ್ಲಿ

0: ನೀರೆ ಇಲ್ಲ ಅನ್ನೋ ಕಡೆ ಹಿಪ್ಪ ನೇರಳೆ ಬೆಳೆದು ಒಂದಷ್ಟಾದ್ರೂ ಆದಾಯ ಮಾಡ್ಕೊಳ್ಳಿ ಅಂತ ತಿಳಿಸೋ ಸಲುವಾಗಿ ತಾವೇ ಡ್ರಮ್ ಕಿಟ್ ತಾಂತ್ರಿಕತೆ ಅಂತೇಳಿ ಅಭಿವೃದ್ಧಿ ಮಾಡಿದ್ರಿ ಅಲ್ವೇ? ಅದರ ಬಗ್ಗೆ ಒಂಚೂರು ಹೇಳಿ.
1: ಈಗ ನೀರಾವರಿ ಪ್ರದೇಶದಲ್ಲಿ ಅಲ್ಲಿ ಅವ್ರ ಹತ್ರ ಬೋರ್ ಇರಲ್ಲ, ಒಂದು ಜಸ್ಟ್ ಗುಂಡಿ ಇರುತ್ತೆ, ನೀರ್ ಇರುತ್ತೆ ಅಲ್ಲಿ. ಸೊ ಆ ನೀರಿನ ಭೂಮಿಯಿಂದ ಒಂದು 5 ಅಡಿ ಎತ್ತರದಲ್ಲಿ ಒಂದು ಟ್ಯಾಂಕ್, ನಮ್ಮ ಸಿಂಟೆಕ್ ಟ್ಯಾಂಕ್ 1,000 ಲೀಟರ್ 2,000 ಲೀಟರ್ ಅದಕ್ಕೆ ಪಂಪ್ ಮಾಡಿಬಿಟ್ರೆ ಅಲ್ಲಿಂದ ಡ್ರಿಪ್ ಆಗಿಬಿಟ್ಟು ಗಿಡ ಗಿಡಕ್ಕೆ ಗ್ರಾವಿಟೇಷನಲ್ ಫೋರ್ಸ್ಲೆ ಹೋಗುತ್ತೆ ನೀರು. ಸೊ ಇಲ್ಲಿ ಪಂಪ್ ಮಾಡಲಿಕ್ಕೆ ಮಾತ್ರ ಒಂದು ಹೊಂಡೆಯಿಂದ ಟ್ಯಾಂಕಿಗೆ ನೀರು ಕೊಡಲಿಕ್ಕೆ ಮಾತ್ರ ಮೋಟರ್ ಬೇಕು, ಅಲ್ಲಿಂದ ಕೆಳಗಡೆ ಗಿಡಕ್ಕೆ ನೀರು ಬೇಕಾಗಲ್ಲ. ಜಸ್ಟ್ ನೀವು ವಾಲ್ವ್ ಆನ್ ಮಾಡಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಗಿ ನೀರು ಪ್ರತಿ ಗಿಡಕ್ಕೆ ಹೋಗ್ತಾ ಇರುತ್ತೆ ಸರ್. ಸೊ ಇದು ಡ್ರಮ್ ಕಿಟ್ಟದು. ನೀರಿನ ಜೊತೆ ಅಲ್ಲದೇ ನೀವು ನಾರ್ಮಲ್ ಆಗಿ ಫರ್ಟಿಲೈಸರ್ ಕೊಡ್ಬೋದು, ರಾಸಾಯನಿಕ ಗೊಬ್ಬರಗಳನ್ನು ಅದರಲ್ಲಿ ಒಂದಿನ ಮುಂಚೆ ಬಕೆಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ನೀರಲ್ಲಿ ಆನ್ ಮಾಡಬೇಕು, ಮತ್ತೆ ಆಮೇಲೆ ಟ್ಯಾಂಕಲ್ಲಿ ನೀವು ಅದನ್ನ ಗೊಬ್ಬರ ಹಾಕ್ಬಿಟ್ಟು ನೀರ್ ಜೊತೆನೆ ರಾಸಾಯನಿಕ ಗೊಬ್ಬರ ಹೋಗುವಂತ ಒಂದು ಅವಕಾಶ ಇದೆ.
0: ಒಟ್ಟು ಎಷ್ಟು ಗಿಡ ಇರುತ್ತೆ ಅಂದ್ರೆ 400
1: ಆದ್ರೆ 450 ಗಿಡ ಸರ್.
0: 450 ಗಿಡ, 450 × 2 ಅಂದ್ರೆ 900 ಲೀಟರ್ ನೀರು ಅಲ್ವೇ? ಅದು ದಿನ ಬಿಟ್ಟು ದಿವಸ ನೀರು ಕೊಡ್ಬೇಕು ನೀವು ಅಲ್ವೇ? 3 ದಿವಸಕ್ಕೆ ಒಂದ್ಸರಿ
1: ಸ್ಟಾರ್ಟಿಂಗ್. ಅದು
0: ಸ್ಟಾರ್ಟಿಂಗ್
1: ಒಂದು ಸೊಪ್ಪು ಕಟಾವು ಜಾಸ್ತಿ ನಾರಾದಾಗ ಅಲ್ಲಿ ಆಲ್ಟರ್ನೇಟ್ ಡೇ, ಈಗ ಏಕಕಾಂಡ ಪದ್ಧತಿ ಆಲ್ಟರ್ನೇಟ್ ಡೇ, ನಿಮಗೆ ಮಲ್ಟಿ ಕಾಂಡ ಇದ್ದಾಗ ಅಲ್ಲಿ ನಿಮಗೆ ಅಟ್ಲೀಸ್ಟ್ ಎವ್ರಿ ಡೇ ಕೊಡ್ಬೇಕು 2 ಲೀಟರ್.
0: ಈಗ ನಿಮಗೆ ಒಂದು ಟ್ಯಾಂಕ್ ಬೇಕಾಗುತ್ತೆ, ಆಮೇಲೆ
1: ಹೊಂಡೆಯಿಂದ ನೀರು ಆ ಟ್ಯಾಂಕಿಗೆ ಪಂಪ್ ಮಾಡಲಿಕ್ಕೆ ಡೀಸೆಲ್ ಮೋಟರ್ ಇಲ್ಲಿ ಯಾವ್ದೊಂದು ಮೋಟರ್ ಸರಿ ಆಗುತ್ತೆ.
0: ಎತ್ತರವಾದ ಜಾಗದಲ್ಲಿ ಅದನ್ನ
1: ಒಂದು ಅಟ್ಲೀಸ್ಟ್ ಒಂದು 3 ಅಡಿ 4 ಅಡಿ ಎತ್ತರ ಇದ್ರೆ ಸೊ ಗ್ರಾವಿಟೇಷನಲ್ ಫೋರ್ಸ್ ಆಗಿ ವಾಟರ್ ಗಿಡಕ್ಕೆ ಹೋಗುತ್ತೆ.
0: ಈ ಪೈಪ್ಗಳನ್ನ ಅಳವಡಿಸ್ಕೊಳ್ಳೋದು, ಟ್ಯಾಂಕ್ ತರೋದು, ಇವಕ್ಕೆಲ್ಲ ಅಂದಾಜು ಎಷ್ಟು ಖರ್ಚಾಗಬಹುದು?
1: ಇದರಲ್ಲಿ ಜಾಸ್ತಿ ಖರ್ಚು, ಇದರಲ್ಲಿ ಮೋಟರ್ ಖರ್ಚು ಮೇನ್ ಹೋಗ್ಬಿಟ್ಟಿರುತ್ತೆ ನಿಮಗೆ. ಆಮೇಲೆ ಇಲ್ಲಿ ಜಾಸ್ತಿ ಲ್ಯಾಟ್ರಸ್ ಬೇಕಾಗಲ್ಲ, ಇದು ಒಂದು 20,000 - 25,000 ಖರ್ಚಾಗಬಹುದು ಸರ್. ಇದು ನಿಮಗೆ ಆಲ್ರೆಡಿ ನಿಮಗೆ ಹತ್ರ ಡೀಸೆಲ್ ಮೋಟರ್ ಇದ್ರೆ ಟ್ಯಾಂಕ್ ಮತ್ತೆ ಲ್ಯಾಟ್ರಲ್ಸ್ ಸಬ್ ಮೈನ್ಸ್ ಅಷ್ಟೇ ಹೊರಕೊಳ್ಳೋದು.
0: ಅಷ್ಟು ಮಾಡಿಕೊಂಡು ಕೇವಲ ಒಂದು 2,000 ಲೀಟರ್ ನೀರಲ್ಲಿ ಆರಾಮಾಗಿ
1: 900 ಗಿಡ ಅಂದ್ರೆ 2 ಲೀಟರ್ ಅಂದ್ರೆ ಎಷ್ಟಾಯ್ತು ಸರ್? ಅದ 450 ಗಿಡ ಇಂಟು 2 ಅಂದ್ರೆ 900 ಲೀಟರ್, 1,000 ಲೀಟರ್ ಇದ್ರಲ್ಲಿ ಆರಾಮಾಗಿ ಆಗುತ್ತೆ ಸರ್.
0: 1,000 ಲೀಟರ್ ಟ್ಯಾಂಕ್ ಇಟ್ಕೊಂಡ್ರು ಸಾಕು
1: ಸರ್.
0: ಸ್ವಲ್ಪ ಜಾಸ್ತಿ ಇಟ್ಕೋತೀನಿ ಅಂತಂದ್ರೆ 2 ಬಾರಿ ನೀರು ಕೂಡ
1: ಅನುಕೂಲ
0: ಅಲ್ವಾ
1: ಸರ್? ಓನ್ಲಿ ಜಸ್ಟ್ ಪಂಪ್ ಮಾಡಕ್ ಅಷ್ಟೇ ಬೇಕಲ್ಲಿ, ಅದನ್ನು ನಾವು ಮೊಬೈಲ್ ಮೋಟರ್ ಇರುತ್ತೆ ಸರ್, ಮನೆ ಹತ್ರ ಎತ್ಕೊಂಡ್ಬಿಟ್ಟು ಫಿಟ್ ಮಾಡ ಲೋಡ್ ಮಾಡೋದು ಬಿಡ್ಬಿಡೋದು ಅಷ್ಟೇ.
0: ಅಂದ್ರೆ ಎಷ್ಟೋ ಕಡೆಗಳಲ್ಲಿ ಜಮೀನಲ್ಲಿ ಒಂದನೇ ನೀರಿರಲ್ಲ,
1: ಅಂತ
0: ಟೈಮಲ್ಲಿ ಪಕ್ಕದಲ್ಲಿ ಕೆರೆಯಲ್ಲಿ ನೀರಿದ್ರೆ ನೀರಿನ ಮೂಲದಿಂದ ತಂದು ನೀರನ್ನ ಟ್ಯಾಂಕಿಗೆ ತುಂಬಿಸಿದ್ರೆ ಸಾಕು ಅಲ್ವಾ? ಮುಂಚೆ ಎಲ್ಲ ಈ ಪ್ಲಾಸ್ಟಿಕ್ ಬಾಟ್ಲು ತಗೊಂಡೋಗೋದು, ಬೊಡ್ಡೆಗೆ ಅದನ್ನ ಉಳೋದು, ಪ್ರತಿ ದಿವಸ ನೀರ್ ತಗೊಂಡು ಹೋಗೋದು ಮಾಡ್ತಿದ್ರು. ಅಂದ್ರೆ ಇದು ತುಂಬಾ ಸರಳವಾದ ಮರಗಡ್ಡಿಗೆ ಹೇಳಿ ಮಾಡಿಸ್ತಂತ ನೀರಾವರಿ ವಿಧಾನ ಅಲ್ವಾ? ಅಳವಡಿಸ್ಕೋತಾ ಇದಾರೆ ರೈತರು ಇದನ್ನು.
1: ಇದು ಕೆಲವೊಂದು ಈ ನಗರದಲ್ಲಿ ಚಾಮರಾಜನಗರ ಡಿಸ್ಟಿಕ್ ಕೆಲವು ಎಲ್ಲೆಲ್ಲಿ ನೀರಾವರಿ ಕಮ್ಮಿ ಇದೆ ಅಲ್ಲೆಲ್ಲ ರೈತರು ಯಾರು ಸೊಪ್ಪು ತೋಟನಿದೆ ಅಲ್ಲೆಲ್ಲ ಇದ್ರ ಅಳವಡಿಸ್ಕೊಂಡಿದ್ದಾರೆ ಸರ್. ಈಗ
2: ಬಾನುಲಿ ಕೃಷಿ ಬೆಳಗು,
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
2: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
4: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ, ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ.
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ.
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಡಾಕ್ಟರ್, ಈಗ

0: ನಾವು ತೋಟ ಏನೋ ಮಾಡ್ಬಿಡ್ತೀವಿ ಅಲ್ವಾ, ನಂತರ ಅದು ಬರೋದು ಅದರ ನಿರ್ವಹಣೆ. ಹೇಗೆ ಈ ಮರಗಡ್ಡಿ ತೋಟದ ನಿರ್ವಹಣೆನ ಆರಂಭದಿಂದಲೂ ಮಾಡ್ಬೇಕು ಹೇಳ್ಬಿಡಿ.
1: ಆರಂಭದಿಂದಲೂ ಈ ಮರಗಡ್ಡೆಯಲ್ಲಿ ಒಂದು ಮೇನ್ ನಿರ್ವಹಣೆ ಅಂದ್ರೆ ವೀಡ್ ಕಳೆ ನಿರ್ವಹಣೆ ಮಾಡಬೇಕು. ಸದ್ಯಕ್ಕೆ ನಾವು ನಾರ್ಮಲ್ ಏನಂತೀವಿ, ಯಾವ್ದಾದ್ರು ಹತ್ತಿರದಲ್ಲಿರುವಂತಹ ಈಗ ಮಲ್ಬರಿ ಸ್ಟೆಮ್ ಇಲ್ಲಾಂದ್ರೆ ಬೇರೆ ಯಾವ್ದು ಈ ಎಲೆ ಗೊಬ್ಬರ ಹಸಿರೆಲೆ ಗೊಬ್ಬರಗಳು ಇರ್ತವೆ ಬಾರ್ಡರ್ ಅಲ್ಲಿ, ಕಟ್ ಮಾಡ್ಬಿಟ್ಟು ಮಲ್ಚ್ ಮಾಡೋದು ಈ ಕಾಂಡ ಸುತ್ತ, ಅದೊಂದು ಪದ್ಧತಿ. ಇಲ್ಲ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಬಹುದು ನೀವು ಆ ಗಿಡದ ಸುತ್ತ. ಇದರಿಂದ ಆ ಗಿಡಕ್ಕೆ ಬೇಕಾಗಂತ ಒಂದು ವೀಡ್ಗಳು ತಿಂದಕ್ಕಾಗಲ್ಲ ಸರ್, ಅದೊಂದು ಅವಕಾಶ. ಇದು ಬಿಟ್ಟರೆ ಎರಡನೇದು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಸೊಪ್ಪಿರಲ್ಲ, ಹಂಗಾಗ್ಬಿಟ್ಟು ನಿಮಗೆ ಜಾಸ್ತಿ ರಾಸಾಯನಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದಬೇಕಾಗಲ್ಲ. ನಾರ್ಮಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ನಾವು ಹೇಳ್ತೀವಿ 6 ತಿಂಗಳಿಗೆ 4 ಕೆಜಿ ಒಂದು ಗಿಡಕ್ಕೆ ಹಾಕಿ ಅಂತ ಹೇಳ್ತೀವಿ. ಆಮೇಲೆ ರಾಸಾಯನಿಕ ಗೊಬ್ಬರ ಬಂದಾಗ ಒಂದು 250 ಗ್ರಾಮ್ ಅಮೋನಿಯಂ ಸಲ್ಫೇಟು, 150 ಗ್ರಾಮ್ ಫಾಸ್ಫರಸ್, ಒಂದು 100 ಗ್ರಾಮ್ ಪೊಟ್ಯಾಶ್, ಇದನ್ನ ಮಿಕ್ಸ್ ಮಾಡಿ ಪ್ರತಿಯೊಂದು ಗಿಡಕ್ಕೆ ಆ ಥರ ಮಿಕ್ಸ್ ಮಾಡ್ಕೊಂಡು ಹಾಕು ಅಂತ ಹೇಳ್ತೀವಿ ಸರ್. ಅದು ಇದೊಂದಾಗುತ್ತೆ. ನೀರು ಬಂದ್ಬಿಟ್ಟು ಡ್ರಿಪ್ ಇರಿಗೇಷನ್ ಆಗುತ್ತೆ, ಮತ್ತು ಇನ್ನೇನಾದರೂ ಕೀಟಗಳ ಬಾಧೆ ಇದ್ದರೆ ಸ್ಪ್ರೇ ಮಾಡಿ ಲೈಟಾಗಿ. ಯೂಶ್ವಲಿ ಉಪ್ಪಿನ ಹಳ್ಳದಲ್ಲಿ ಅಡ್ವಾಂಟೇಜ್ ಏನಂದ್ರೆ ಸರ್, ಮೇನ್ ಆಗಿ ಇಲ್ಲಿ ರೋಗಗಳು ಕೀಟಗಳು ತುಂಬ ಕಮ್ಮಿ. ನಿಮಗೆ ಅಂತರ ಜಾಸ್ತಿ ಇರೋದ್ರಿಂದ, ತುಂಬ ಗಾಳಿ ಬೆಳಕಿರೋದ್ರಿಂದ ಇಲ್ಲಿ ಕೀಟ ಬಾಧೆ ರೋಗ ಬಾಧೆ ತುಂಬ ಕಮ್ಮಿ ಇರುತ್ತೆ ಸರ್. ಅಲ್ಲಿ
0: ಅಲ್ಲ, ಏನೇನು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ? ಮೊದಲನೇ ವರ್ಷ ಏನ್ ಕೊಡಬೇಕು, ಎರಡನೇ ವರ್ಷ ಏನ್ ಕೊಡಬೇಕು, ಮೂರನೇ ವರ್ಷ ಏನ್ ಕೊಡಬೇಕು? ಒಮ್ಮೆ ತೋಟ ಸಂಪೂರ್ಣವಾಗಿ ಎಸ್ಟಾಬ್ಲಿಷ್ ಆದ್ಮೇಲೆ 4ನೇ ವರ್ಷಕ್ಕೆ ಅವಾಗ ಏನ್ ಕೊಡಬೇಕು
1: ಸರ್? ಮೊದಲು ಮತ್ತು 2ನೇ ವರ್ಷದಲ್ಲಿ ಯೂಶ್ವಲಿ ಜಾಸ್ತಿ ಇಳುವರಿ ಇರಲ್ಲ ಸೊಪ್ಪಿನ ಇಳುವರಿ. ಅವಾಗ ನಾನು ನಾರ್ಮಲಿ ಕೊಟ್ಟಿಗೆ ಗೊಬ್ಬರನ 2 ಸಲ 4 ಕೆಜಿ ಒಂದ್ಸಲ ಒಂದು ಗಿಡಕ್ಕೆ ಹೇಳ್ತೇನೆ ನಾನು, 4 ಕೆಜಿ ಒಂದ್ಸಲ, ಇನ್ನೂ 6 ತಿಂಗಳು ಬಿಟ್ಟು 4 ಕೆಜಿ ಒಂದ್ಸಲ ಕೊಟ್ಟು ಸಾಕು. ಕೊಟ್ಟಿಗೆ ಗೊಬ್ಬರ ಕೊಟ್ಟು ಒಂದು 10 ದಿನ ಆದ್ಮೇಲೆ ಅದು ನಾರ್ಮಲಿ 3 ವಾರಗಳಂತರ ಕಟಾವು ಮಾಡಿ 3 ವಾರಗಳಂತರ ಆ ಗಿಡದ ಅಂತರದಲ್ಲಿ ಸುತ್ತಲೂ ಅಥವಾ ಒಂದು ಗುಂಡಿ ತೊಡ್ಬಿಟ್ಟು ರಾಸಾಯನಿಕ ಗೊಬ್ಬರ ಫಸ್ಟ್ ಒಂದು 2 ಇಯರ್ಸ್ ತನಕ ನಿಮಗೆ ಅರೌಂಡ್ ಒಂದು 250 ರಿಂದ 300 ಗ್ರಾಮ್ ಅಮೋನಿಯಂ ಸಲ್ಫೇಟು, ಒಂದು 150 ಗ್ರಾಮ್ ಫಾಸ್ಫರಸ್, ಸಿಂಗಲ್ ಸೂಪರ್ ಫಾಸ್ಫರಸ್, ಪೊಟ್ಯಾಶ್ ಒಂದು ಬಂದ್ಬಿಟ್ಟು ಒಂದು 100 ಗ್ರಾಮ್ ಇದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಸರ್, ಅದರಿಂದ ಬೆಳವಣಿಗೆ ಪ್ಲಸ್ ಅದು ಸ್ವಲ್ಪ ಬರತಕ್ಕಂಥ ಸೊಪ್ಪು ಅನುಕೂಲ ಆಗುತ್ತೆ. ಅದು 2 ವರ್ಷ ನಂತರ ಅಂದರೆ 6 ತಿಂಗಳಿಗೆ ಒಂದ್ಸಲ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಪ್ರತಿ ಬೆಳೆಗೂ 1 ಕೆಜಿ ಅಮೋನಿಯಂ ಸಲ್ಫೇಟು, 650 ಗ್ರಾಮ್ ಫಾಸ್ಫರಸ್, 180 ಗ್ರಾಮ್ ಪೊಟ್ಯಾಶ್, ಈ 3 ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಗಿಡ ಕೊಡಬೇಕು ಸರ್. ಸೊ ನಿಮ್ಮ 450 ಗಿಡ ಅಂದರೆ ಇದು ಮಲ್ಟಿಪ್ಲೈ ಮಾಡಬೇಕು. 450 ಕೆಜಿ ಅಮೋನಿಯಂ ಸಲ್ಫೇಟು, 150 ಕೆಜಿ ಫಾಸ್ಫರಸ್ಸು, ಅರೌಂಡ್ ಒಂದು 100x460 ಕೆಜಿ ಪೊಟ್ಯಾಶ್, ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸುತ್ತಲೂ ಕೊಟ್ಟರೆ ಬೆಟ್ರಿ. ಇನ್ನು ಕೊಟ್ಟು ಮಣ್ಣು ಮುಚ್ಚಬೇಕು ಸರ್. ಇಲ್ಲ ಒಂದು ಗಿಡದಿಂದ ಒಂದು 4 ಇಂಚು ಲೈಟಾಗಿ ಗುಂಡಿ ತೋಡಿ ಅಲ್ಲಿ ಕೊಟ್ಬಿಟ್ಟು ಮಣ್ಣು ಮುಚ್ಚಬೇಕು. ಸೊ ಆ ಸಾರ ಇದೆ, ಎಲ್ಲನೂ ಗಿಡ ತಗೊಳ್ಳೋಂಥ ಅವಕಾಶ ಸಿಗುತ್ತೆ.
0: ಇದು ಸಾವಯವ ಕೃಷಿಗೂ ಸೂಕ್ತ ಅಂತ ಹೇಳ್ತಾರೆ ಅಲ್ವಾ?
1: ಮರಗಡ್ಡೆ ಪದ್ಧತಿ ಅಳವಡಿಸೋರಿಗೆ ಈ ಒಂದು ಬಹಳ ಸೂಕ್ತ, ಯಾಕಂದ್ರೆ ಇದ್ರ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ ಸರ್. ನ್ಯೂಟ್ರಿಯಂಟ್ ರಿಕ್ವೈರ್ಮೆಂಟ್ ಕಮ್ಮಿ, ಬೇರು ಆಳವಾಗಿರೋದ್ರಿಂದ ನಿಮಗೆ ಆಳವಾಗಿಯೇ ನ್ಯೂಟ್ರಿಯಂಟ್ಸ್ ತಗೊಳ್ಳೋ ಶಕ್ತಿ ಮರಗಡ್ಡೆ ಪದ್ಧತಿಗೆ ಇರುತ್ತೆ. ಈಗ ಸಾವಯವದಲ್ಲಿ ನಾರ್ಮಲಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಲೆಗ್ಯುಮಿನಸ್ ಸ್ಪೀಸೀಸ್ ಇಂಟರ್ ಕ್ರಾಪ್ ಮಾಡ್ತೀವಿ, ವಂಗೇದು ಇಲ್ಲ ಬೇವಿನ ಅದಾಗ್ತೀವಿ, ವರ್ಮಿ ಕಾಂಪೋಸ್ಟ್ ರೆಕಮೆಂಡ್ ಮಾಡ್ತೀವಿ. ಓನ್ಲಿ ಆರ್ಗಾನಿಕ್ ಸೋರ್ಸ್ ಇಂದ ಮಾತ್ರ ನಾವು ಪೋಷಕಾಂಶಗಳ ಕೊಡೋ ಒಂದು ವ್ಯವಸ್ಥೆ ಇರುತ್ತೆ.
0: ಅಂದ್ರೆ ಹಟ್ಟಿ ಗೊಬ್ಬರ ಮತ್ತೆ ಬೇರೆ ಬೇರೆ ಮೂಲದಿಂದ ಬಂದಿರುವಂತಹ ಸಾವಯವ ಪೋಷಕಾಂಶಗಳನ್ನು ಕೊಟ್ಟು ಕೂಡ ಮರಗಡ್ಡಿನಲ್ಲಿ ನೆರಳೆ ಬೆಳಿಬಹುದು ಅಲ್ವೇ? ಮಧ್ಯದಲ್ಲಿ ಉಳುಮೆ ಅಗತ್ಯ ಇರುತ್ತಾ
1: ಸರ್? ಉಳುಮೆ ಅಗತ್ಯ ಇರುತ್ತೆ, ಯಾಕಂದ್ರೆ ಮಳೆಗಾಲದಲ್ಲಿ ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಉಳುಮೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಸತ್ವ ವೀಡ್ಸ್ ಆಗ್ಬಿಡುತ್ತೆ ಸರ್. ಈಗ ಹಂಗಾಗಿ ಉಳುಮೆ ಮಾಡ್ತಿರ್ಬೇಕು, ಅಟ್ಲೀಸ್ಟ್ ಒಂದು ಮಳೆಗಾಲದಲ್ಲಿ ಒಂದು 1 ವಾರ ತಿಂಗಳಿಗೆ ಒಂದ್ಸಲ ಉಳುಮೆ ಮಾಡಿದ್ರೆ ನೀಟ್ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ
0: ಹಸಿರೆಳೆ ಗೊಬ್ಬರದ ಬೀಜ ಬಿತ್ಬಿಡ್ಬೇಕಾರೆ ಅದನ್ನು
1: ದಟ್ ಈಸ್ ಬೆಸ್ಟ್ ಸರ್
0: ಅಲ್ವಾ?
1: ಹಸಿರೆಳೆ ಗೊಬ್ಬರ ಯಾವ್ದಾದ್ರು ಸಣ್ಣಪ್ಪು ದಯಾಂಚನ ಆಗ್ಬಿಟ್ಟು ಅದು ಒಂದು 35-40 ದಿನಕ್ಕೆ ಕಟಾವು ಮಾಡಿಬಿಟ್ಟು ಆಮೇಲೆ ಡಿಸ್ಕ್ ಹೊಡೆದ್ಬಿಟ್ರೆ ಮಧ್ಯದಲ್ಲಿ ಅದು ಮಣ್ಣಿಗೆ ಸೇರ್ಕೊಂಡು ಆರ್ಗಾನಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಗೊಬ್ಬರನೂ ಸಿಗುತ್ತೆ. ಅವಾಗ ನಿಮಗೆ ರಾಸಾಯನಿಕ ಗೊಬ್ಬರ ಏನು ಹೇಳ್ತೀವಿ ಅದಕ್ಕಿಂತ ಅರ್ಧದಷ್ಟು ಕಮ್ಮಿ ಆಗ್ಬೋದು ನೀವು.
0: ರೈತರು ಈಗ ಶಿಫ್ಟ್ ಪದ್ಧತಿನಲ್ಲಿ ಬ್ಯಾಚ್ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ ಕೃಷಿನ. ಈಗ ತಾವು ಹೇಳಿದ್ರಿ 1 ವರ್ಷಕ್ಕೆ 5 ಬೆಳೆ ಅಂತ,
1: 1 ಎಕರೆ
0: ಒಂದು ಜಮೀನಿಂದ ಅದನ್ನೇ 2 ಬ್ಯಾಚ್ ಮಾಡ್ಕೊಂಡ್ರೆ 1/2 ಎಕರೆದು ಅವಾಗ 10 ಬೆಳೆ ಬೆಳಿಬಹುದು ಅಲ್ವೇ?
1: 1 ಎಕರೆಯಲ್ಲಿ ಈ ಕಡೆ 100 ಗಿಡ, ಇನ್ನೊಂದು ಬ್ಯಾಚ್ ಅಲ್ಲಿ 100 ಗಿಡ, ಈ ಮಂತ್ ಅಲ್ಲಿ ಈ ಬ್ಯಾಚ್ ಇಂದ 100 ಮೊಟ್ಟೆ, ಈ ಬ್ಯಾಚ್ ಇಂದ 100 ಮೊಟ್ಟೆ. ಸೊ ಈ ತರ 10 ರೇಷ್ಮೆ ಹುಳುಗಳು ಸಾಕಾಣಿಕೆ ಮಾಡಬಹುದು 1 ಎಕರೆ ಜಮೀನಲ್ಲಿ.
0: ಈ ತರ ಮಾಡೋದು ಒಳ್ಳೇದು ಅಂತೀರಾ? 5ನೇ ಬೆಳೆ ತಗೊಳ್ಳೋದು ಒಳ್ಳೇದು
1: ಈ ತರ ಮಾಡೋದು ಒಳ್ಳೆ ಸರ್. 10 ಬ್ಯಾಚ್ ತಗೊಂಡ್ರೆ ಅವರಿಗೆ ಕಂಟಿನ್ಯೂ ಆಗಿ ರೇಷ್ಮೆದಲ್ಲೇ ಅವರು ತೊಡಗಕ್ಕೆ ಅವಕಾಶ ಸಿಗುತ್ತೆ, ಜಾಸ್ತಿ ಲಾಭ ಬರುತ್ತೆ ಅವರಿಗೆ. ರೇಷ್ಮೆದಲ್ಲಿ ತೋಟಗಾರಿಕೆ ಕೃಷಿಗಿಂತ ಜಾಸ್ತಿ ಲಾಭ ಇರೋದು ಈ ರೇಷ್ಮೆಗಾರಿಕೆಯಲ್ಲಿ. ಈ 1 ಎಕರೆದಲ್ಲಿ ನಾನು ಹೇಳಿದ 100 ಮೊಟ್ಟೆ ಅಂದ್ರೂ ಅವರಿಗೆ ಲೆಕ್ಕಾಚಾರ ಹಾಕಿದ್ರೆ ಸರ್ ನಿಯರ್ಲಿ 1-5 ಲಕ್ಷ ಬೆಳೆ ಬರುತ್ತೆ 1 ಎಕರೆದಲ್ಲಿ 1 ವರ್ಷಕ್ಕೆ. ಸೊ ಲಾಭನೇ 3 ಲಕ್ಷ ಮೇಲೆ ಬರುತ್ತೆ 1 ಎಕರೆಗೆ.
0: ಯಾಂತ್ರೀಕರಣ ಇಲ್ಲಿ ಸಾಧ್ಯ, ಅಳವಡಿಕೆ
1: ತುಂಬಾ ಸಾಧ್ಯ
0: ಅಲ್ವಾ?
1: ಸರ್
0: ಏನೆಲ್ಲ ಯಂತ್ರಗಳನ್ನ ಬಳಕೆ ಮಾಡಬಹುದು ಅಂತ ತಮ್ಗೆ ಅನ್ಸುತ್ತೆ ಮರಗಡ್ಡಿನಲ್ಲಿ ಬೆಳೆದಾಗ?
1: ಮರಗಡ್ಡಿಯಲ್ಲಿ ಬೆಳೆದಾಗ ನೀವು ಸರ್ ಮಧ್ಯೆ ಉಳಿಮೆ ಕಳೆ ನಿಯಂತ್ರಣಕ್ಕೆ ಉಳಿ ಮಾಡೋದು, ಇಲ್ಲ ಮಣ್ಣಿನಲ್ಲಿ ಉಳಿ ಮಾಡೋದು, ಈಗ ಗೊಬ್ಬರ ಬಿತ್ತನೆ ಮಾಡೋದಕ್ಕಂಥದ್ದು, ಬೇರೆ ಏನಾದರೂ ಉಳಿಮೆ ಸರ್. ಮಲ್ಬೆ ಕಟಾವು ಮಾಡಲಿಕ್ಕೆ ಮೆಷಿನ್ ಇದೀಗ, ಈ ಐಟಲ್ಲೂ ಮೆಷಿನ್ ಕಟ್ ಮಾಡಬಹುದು ಈಜಿಯಾಗಿ. ಇದನ್ನು ತಗೊಂಡೋಗ್ಲಿಕ್ಕೆ ಒಳಗಡೆ ಟ್ರಾಕ್ಟರ್ಲೇ ತಗೊಂಡೋಗ್ಬೋದು, ಸ್ವಲ್ಪ

0: ಕಟಾವು ಮಾಡಿದ್ಮೇಲೆ ಒತ್ಕೊಂಡು ಹೋಗಬೇಕಿಲ್ಲ, ಯಾರು ಜಮೀನ್ ಒಳಗಡೆ ಟ್ರಾಕ್ಟರ್ಲ್ಲಿ ಕಟ್ ಮಾಡಿ ಹಾಕೊಂಡು ತಗೊಂಡ್ಬೋದು. ಸೊ ಎಲ್ಲ ಥರ ಅನುಕೂಲ ಇದೆ. ಇವರು ಸ್ಪ್ರೇ ಮಾಡ್ಬೋದು, ಕೀಟನಾಶಕ ಜಾಸ್ತಿ ಬಾಧೆ ಇದ್ರೆ ಒಂದು ಸ್ಪ್ರೇ ಮಾಡ್ಬೋದು, ಇದರಲ್ಲಿ ಕೀಟನಾಶಕ ಜಾಸ್ತಿ ಇರಲ್ಲ, ಇನ್ ಕೇಸ್ ಇದ್ರೆ ಸ್ಪ್ರೇ ಮಾಡ್ಬೋದು. ಈ ತೋಟ ನಿರ್ವಹಣೆ ತುಂಬಾ ಅನುಕೂಲ ಮರಗಡ್ಡಿ ಪದ್ಧತಿಯಲ್ಲಿ, ಯಾಕಂದ್ರೆ ಮಧ್ಯದಲ್ಲಿ ಮಿನಿ ಟ್ರಾಕ್ಟರ್ ಇಲ್ಲ, ಬಿಗ್ ಟ್ರಾಕ್ಟರ್ ಹೋಗುವಂತ ಈಸಿ ಅವಕಾಶ ಇರುತ್ತೆ ಸರ್.
1: ಮತ್ತೆ ಎಲ್ಲಾ ಅನುಕೂಲಗಳು ಇದರಲ್ಲಿ ಇದೆಯಲ್ಲ, ಎಲ್ಲರೂ ಇದೇ ಪದ್ಧತಿನೇ ಮಾಡ್ಬಿಡ್ಬೋದಲ್ಲ, ಯಾಕೆ ಮಾಮೂಲಿ ಜೋಡಿ ಸಾಲು ಪದ್ಧತಿ ಇಂಥವನ್ನು ಕೂಡ ತಾವು ರೆಕಮೆಂಡ್ ಮಾಡ್ತೀರಿ
0: ಸರ್? ಆಕ್ಚುಲಿ ಅದು ಎಲ್ಲಿ ಜಮೀನು ಕಮ್ಮಿ ಇರುತ್ತೋ, ಜಾಸ್ತಿ ಉತ್ಪಾದನೆ ಬೇಕಂತ ರೈತರು ಇದ್ರು, ಅಲ್ಲಿ ನಾವು ಈ ಜೋಡಿ ಸಾಲ ಪದ್ಧತಿ ರೆಕಮೆಂಡ್ ಮಾಡ್ತೀವಿ. ನಮ್ಮ ಹತ್ರ ಜಮೀನು ಅಭಾವ ಇಲ್ಲ, ಬಟ್ ನಮ್ಮ ಹತ್ರ ಜನನೂ ಇಲ್ಲ ಮೇಂಟೈನ್ ಮಾಡಲಿಕ್ಕೆ, ಸುಲಭವಾಗಿ ಮೇಂಟೈನ್ ಮಾಡ್ಬೇಕು ನಾವು. ಆ ಥರ ಪದ್ಧತಿ ಇಲ್ಲ, ನೀರಾವರಿ ಕಮ್ಮಿ ಇದೆ, ನಮ್ಮ ಭೂಮಿ ಅಷ್ಟು ಫಲವತ್ತಾಗಿಲ್ಲ. ಸೊ ಆ ಥರ ಪದ್ಧತಿಯಲ್ಲಿ ನಾವೆಲ್ಲ ಮರಗಡ್ಡಿ ಪದ್ಧತಿಯನ್ನು ಪ್ರಮೋಟ್ ಮಾಡ್ತೀವಿ ಸರ್.
1: ಈಗ ಮರಗಡ್ಡಿ ಪದ್ಧತಿನಲ್ಲಿ ಹಿಪ್ಪನೇರಳೆ ಬೆಳೀತಾರೆ ಅಂತ ಇಟ್ಕೊಳ್ಳಿ, ಯಾವ ತಳಿ ರೇಷ್ಮೆನಾದ್ರೂ ಸಾಕ್ಬೋದು ಅದಕ್ಕೆ ಅಲ್ವಾ?
0: ಇದು ಮರಗಡ್ಡಿಯಲ್ಲಿ ರೇಷ್ಮೆಗಳು ಸಂಬಂಧ ಇಲ್ಲ ಸರ್, ಇನ್ನು ಕ್ವಾಲಿಟಿ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ನಿಮಗೆ.
1: ಸೊಪ್ಪಿನ
0: ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾಕಂದ್ರೆ ನಿಮಗೆ ಇಲ್ಲಿ ಕೀಟಬಾಧೆ ರೋಗಬಾಧೆ ಏನೂ ಇಲ್ಲ ಅಂದ್ಮೇಲೆ ಕ್ವಾಲಿಟಿ ಅಲ್ಲಿಗಿಂತ ಚೆನ್ನಾಗಿರುತ್ತೆ.
1: ಈಗ ಸುಮಾರು ತೋಟಗಳಂತ ನೋಡಿದಿರಲ್ಲ, ಅದರಲ್ಲಿ ರೈತರುಗಳು ಸಾಮಾನ್ಯವಾಗಿ ಮರಗಡ್ಡಿ ಪದ್ಧತಿಯಲ್ಲಿ ಮರ ಬೆಳೆಸುವಾಗ ಏನಾದರೂ ಸಮಸ್ಯೆ ಎದುರಿಸ್ತಾರ, ಅಥವಾ ಏನಾದರೂ ತಾಂತ್ರಿಕವಾದಂತಹ ಜ್ಞಾನದ ಅಗತ್ಯ ಇದೆ ಅಂತ ತಮಗೆ ಅನ್ಸುತ್ತಾ? ಹೇಗೆ
0: ಸರ್? ಇಲ್ಲ, ನಾನು ಅಬ್ಸರ್ವ್ ಮಾಡ್ದಂಗೆ ಈ ಮರಗಡ್ಡೆ ಪದ್ಧತಿಯಲ್ಲಿ ಈಗ ಹೊಸದಾಗಿ ಲಾಸ್ಟ್ ಒಂದು 5-10 ವರ್ಷದಿಂದ ಯಾರೇ ಮಾಡ್ತಿದ್ದಾರೆ ಎಲ್ಲರೂ ಮರಗಡ್ಡೆ ಪದ್ಧತಿ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಈ ಪದ್ಧತಿಯಲ್ಲಿ ನಮಗೆ ತುಂಬ ಅನುಕೂಲ, ಜಾಸ್ತಿ ಮೇಂಟೆನೆನ್ಸ್ ಇಲ್ಲ, ರೋಗ ಕಮ್ಮಿ, ಕೀಟಬಾಧೆ ಕಮ್ಮಿ ಅಂತ ಇದು ಫಾಲೋ ಮಾಡ್ತಾ ಇದ್ದಾರೆ. ಎರಡನೇದು ಬಂದ್ಬಿಟ್ಟು ಸಾವಯವ ಗೊಬ್ಬರ ಮಾಡ್ತಕ್ಕಂಥ ರೈತರು ಭಾಳ ಇಚ್ಛೆ ಇದೆ. ಸೊ ಅವ್ರಿಗೆ ಈ ಒಂದು ಪದ್ಧತಿಯಲ್ಲಿ ತುಂಬ ಅನುಕೂಲತೆ, ಈ ಪದ್ಧತಿಯಲ್ಲೇ ಅವರು ಚೆನ್ನಾಗಿ ಉತ್ಪಾದನೆ ಮಾಡಬಹುದು. ಮೂರನೇ ಬಂದ್ಬಿಟ್ಟು ಇಲ್ಲಿ ಕೇರ್ ತಗೊಳತಕ್ಕಂಥ ಏನಂದ್ರೆ ಸರ್, ಇಲ್ಲಿ ಈ ಒಂದು ಕಾಂಡ ಪದ್ಧತಿ ಬೆಳೆದಲ್ಲಿ ಟರ್ಮೈಟು ಇಲ್ಲ ಕಂಡ ಕೊರಕು ರೋಗ ಅಂತ ಹುಳಗಳು ಬಾಧೆ ಇರುತ್ತೆ. ಸೊ ಇದನ್ನ ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಮಣ್ಣಿಂದ ಒಂದಡಿ ಸುತ್ತಲೂ ಸುಣ್ಣವನ್ನು ಪೇಂಟ್ ಮಾಡಿ ಅಂತ ಹೇಳ್ತೀವಿ. ಇದರಿಂದ ಟರ್ಮೈಟ್ ಅಟ್ಯಾಕ್ ಆಗಲ್ಲ ಮೇಲ್ಗಡೆ. ಇನ್ನು ಒಂದು ಕಟ್ ಮಾಡಿದಾಗ ನೀಟಾಗಿ ಕಟ್ ಮಾಡಿ. ಇವಾಗ ಏನಾದರೂ ನೀವು ಕಟ್ ಮಾಡಿದ್ಮೇಲೆ ಸಿಕ್ಕೇಚಾರ್ ಪ್ರೂವ್ ಮಾಡಿದ್ಮೇಲೆ ಅಲ್ಲಿ ಬ್ಯಾವಿಸ್ಟಿನ್ ಅಪ್ಲೈ, ನಿಮ್ಗೆ ಏನಾದರೂ ರೋಗ ಬರುತ್ತೆ ಅನಿಸುತ್ತೆ ಕೊಳತೆ ಅಂತ ಅಂತಿದ್ರೆ ಬ್ಯಾವಿಸ್ಟಿನ್ ಅಪ್ಲೈ ಮಾಡಿ ಅಂತ ಹೇಳ್ತೀವಿ ಸರ್. ಇವೆರಡೂ ಅವ್ರು ಮೇಂಟೈನ್ ಮಾಡಬೇಕು.
1: ಅಲ್ಲ, ಮರ ಬೆಳೆಸೋವಲ್ಲಿ ಏನಾದರೂ ಸಮಸ್ಯೆ ಇರುತ್ತಾ?
0: ಮರ ಬೆಳೆಸೋ
1: ಆ ತರಹ ಅವ್ರಿಗೆ ಏನಾದರೂ ಸಮಸ್ಯೆ ಆಗ್ತಿದ್ರೆ ನಿಮ್ಮಲ್ಲಿ ತರಬೇತಿ ಏನಾದರೂ ಕೊಡ್ತೀರಾ? ಸ್ಟಮ್ ಫಾರ್ಮೇಷನ್ ಯಾವ ತರ ಮಾಡಬೇಕು?
0: ಕೊಡ್ತೀವಿ ಸರ್. ನಮ್ಮಲ್ಲಿ ಈಗ ಮಲ್ಬರಿ ಬೇಸಾಯ ಪದ್ಧತಿ ಅಂತ ಒಂದು 5 ದಿನ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಸರ್. ಅದರಲ್ಲಿ ಹೆಂಗ ನರ್ಸರಿ ಮಾಡಬೇಕು, ಹೆಂಗ ಯಾವ ತರ ಯಾವ ಪದ್ಧತಿಯಲ್ಲಿ ಯಾವ ತರ ನಾಟಿಕೆ ಮಾಡಬೇಕು, ಯಾವ ತರ ಟ್ರೈನ್ ಮಾಡಬೇಕು ಪ್ಲಾಂಟಿನ, ಯಾವ ತರ ಸೊಪ್ಪು ಅರೆಸ್ಟ್ ಮಾಡಬೇಕು, ಸೊಪ್ಪನ್ನ ಯಾವ ತರ ಪ್ರಿಸರ್ವ್ ಮಾಡಬೇಕು ಪ್ರಾಪರ್ ಆಗಿ. ಸೊ ಎಲ್ಲ ಒಂದು ಅದರಲ್ಲಿ ಗೊಬ್ಬರ ಎಷ್ಟು ಹಾಕ್ಬೇಕು, ಯಾವ ತರ ಹಾಕ್ಬೇಕು, ಎಲ್ಲ ಒಂದು ಪದ್ಧತಿಗಳ ಬಗ್ಗೆ ಅವರಿಗೆ ವಿವರವಾಗಿ 5 ದಿನ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಎಲ್ಲದು ವಿವರ ಕೊಡ್ತೀವಿ.
1: ನಿಮ್ಮ ಸಂಶೋಧನಾ ಕೇಂದ್ರದಲ್ಲೇ 5 ದಿವಸ ತರಬೇತಿ ಮಾಡ್ತೀರಿ? ಈಗ ಅದು ಸಂಪೂರ್ಣವಾಗಿ ಉಚಿತವೇ, ಏನಾದ್ರೂ ದುಡ್ಡು ಕೊಡ್ಬೇಕು?
0: ಉಚಿತನೇ ಸರ್. ಇವರು ರಾಜ್ಯ ರೇಷ್ಮೆ ಡಿಪಾರ್ಟ್ಮೆಂಟ್ ಇಂದ ಅವ್ರೊಂದು ರಿಕ್ವೆಸ್ಟ್ ಕೊಟ್ಟರೆ ಅವರು ಒಂದು ಕನ್ಸಲ್ಟ್ ಮಾಡಿಬಿಟ್ಟು ಅವ್ರು ನಮಗೆ ಕಳಿಸ್ಕೊಡ್ತಾರೆ ಸರ್. ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ನಮ್ಗೆ ಇಲ್ಲಿ ಅಪ್ಲೈ ಮಾಡಿದ್ರು ನಾವು ಕೊಡ್ತೀವಿ, ಉಚಿತವಾಗೇ ಇದೆ ಸರ್. ನಮ್ಗೆ ರೈತರಿಗೆಲ್ಲ ಉಚಿತವಾಗಿ ಕೊಡ್ತೀವಿ.
1: 5 ದಿವಸ ಅಂತೀರಿ, ಬಂದ್ರೆ
0: ಉಳ್ಕೊಳ್ಳಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಸರ್. ಅವರಿಗೆ ಫ್ರೀ ಆಗಿ ಫುಡ್, ಅಕಾಮಿಡೇಷನ್ ಎರಡು ಕೊಡ್ತೀವಿ ಸರ್. ಇವನ್ನು ಮಧ್ಯದಲ್ಲಿ ವಿಸಿಟ್ ಇರುತ್ತೆ, ಯಾವ ರೈತರು ಬಂದ್ರೆ ಇಲ್ಲಿ ಮರಗಡ್ಡಿ ಬೇಸಾಯ ಮಾಡಿರ್ತಕ್ಕಂಥ ಅಥವಾ ಬೇರೆ ತರ ಅವ್ರಿಗಂತೂ ರೈತರಿಂದ ರೈತರಿಗೆ ಮಾತಾಡೋ ಒಂದು ಅವಕಾಶ ಕೊಡ್ತೀವಿ. ಕಕ್ಕೂನ್ ಮಾರ್ಕೆಟ್ ಯಾವ ತರ ವ್ಯವಹಾರ ಆಗುತ್ತೆ ಅದು ತೋರಿಸ್ಕೊಡ್ತೀವಿ, ರೀಲಿಂಗ್ ಹೆಂಗ್ ಮಾಡ್ತಾರೆ ತೋರಿಸ್ಕೊಡ್ತೀವಿ. ಎಲ್ಲ ಒಂದು ಫೀಲ್ಡ್ ಅನುಭವದ್ರು ಒಂದೊಂದು ದಿನ ಪಾರ್ಟ್ ಇರ್ತದೆ ಸರ್. ಅದರಲ್ಲಿ 5 ದಿನದಲ್ಲಿ
1: ನಿಮ್ಮಲ್ಲೇ ಹಾಸ್ಟೆಲ್ ಸೌಲಭ್ಯ ಇದೆ,
0: ಕ್ಯಾಂಟೀನ್ ಇದೆ,
1: ನೋಡಿ ಊಟ ಕೊಟ್ಟು ವಸತಿ ಕೊಟ್ಟು ಅವ್ರಿಗೆ ತಾಂತ್ರಿಕವಾದ ಜ್ಞಾನ ಕೊಟ್ಟು ಕಳಿಸ್ತೀರಿ. ಇನ್ನೇನ್ ಬೇಕು ಹೇಳಿ ರೈತರಿಗೆ,
0: ತಗೊಂಡ್ಮೇಲೆ ಅಳವಡಿಸ್ಬೇಕು ಅಷ್ಟೇ
1: ಅಲ್ವಾ? ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕಡ್ಡಿನೂ ಕೂಡ ಕೊಡ್ತೀರಿ ನೀವು?
0: ಕಡ್ಡಿನೂ ಕೊಡ್ತೀವಿ ಸರ್. ನಮ್ಮಲ್ಲಿ ಸರ್ ಈಗ ರೈತರು ಯಾರು ಬಂದ್ರೆ ಹೊಸ ತಳಿಗೆ ಒಂದು ಕಡ್ಡಿ ಬೇಕಂದ್ರೂ ಅದು ನಾರ್ಮಲ್ ಆಗಿ ಈಗ ರೈತರು ರಿಕ್ವೆಸ್ಟ್ ಮಾಡಿದ್ರೆ ಫ್ರೀಯಾಗಿ ಕೊಡ್ತೀವಿ. ಇಲ್ಲ ಕೆಲವರು ಇಲ್ಲ ಪರ್ಚೇಸ್ ಅಂದ್ರೆ ಗೌರ್ಮೆಂಟ್ ಅಂದ್ರೆ ಪರ್ಚೇಸ್ ಇರುತ್ತೆ ಸ್ವಲ್ಪ ಲೈಟ್ ಆಗಿ. ನಾನು 4 ರೂಪಾಯಿ ಕೆಜಿ, ಒಂದು 20 ಕೆಜಿ ತಗೊಂಡ್ರೆ ಇನ್ನೊಂದು ಅಷ್ಟೇ 80 ರೂಪಾಯಿ ಆಗುತ್ತೆ ಅಷ್ಟೇ
1: ಅಲ್ವಾ?
0: ಅದು ಇದರಲ್ಲೇ 1,000 ಕಡ್ಡಿ ಆಗ್ಬಿಡ್ತಾರೆ ನಮಗೆ.
1: ಈಗ ಹೊಸದಾಗಿ ತೋಟ ಮಾಡುವಂತವರು ಮರಗಡ್ಡಿನೇ ಮಾಡಿ ಅನ್ನೋದು ತಮ್ಮ ಸಲಹೆ ಅಲ್ವೇ?
0: ಮನೆಯಲ್ಲಿ ಜಾಸ್ತಿ ಜನ ಇಲ್ಲ, ನಮ್ಮ ಹತ್ರ ಒಬ್ಬರೇ ಇಬ್ಬರೇ ಇದಾರೆ. ನಮ್ಗೆ ಕೃಷಿನೇ ಮಾಡಬೇಕು, ಈ ಕಡೆ ಡೈರಿ ಮಾಡಬೇಕು, ಈ ಕಡೆ ರೇಷ್ಮೆನೇ ಮಾಡಬೇಕು ಅಂತ ಜನ ಹುಡುಗಿದ್ರೆ ಅವ್ರಿಗೆ ಮರಗಡ್ಡಿ ಪದ್ಧತಿಯಲ್ಲಿ ಹೋಗಿ. ಸೊ ನಿಮಗೆ ನಿರ್ವಹಣೆ ತುಂಬಾ ಈಸಿ ಇರುತ್ತೆ, ನಿಮ್ಗೆ ರೇಷ್ಮೆ ಸೊಪ್ಪಿನ ಮೇಲೆ ಜಾಸ್ತಿ ನಿಮಗೆ ಚಿಂತೆ ಇರಲ್ಲ, ಯಾಕಂದ್ರೆ ರೇಷ್ಮೆ ಸೊಪ್ಪನೇ ಜಾಸ್ತಿ ಕೆಲಸ ಇರುತ್ತೆ ಸರ್. ಹುಳ ಸಾಗಾಣಿಕೆ ಬಂದು ಮುಂಜಾನೆ ಒಂದು ಸಾಯಂಕಾಲ ಒಂದು 2 ಕಡೆ ಸೊಪ್ಪು ಕೊಟ್ಟರೆ ಸಾಕು, ಸೊಪ್ಪು ತಯಾರು ಮಾಡೋದ್ರಲ್ಲಿ ಜಾಸ್ತಿ ಎಫರ್ಟ್ ಆಗಬಾರ್ದು ಅಂತ ನಮ್ಮ ಒಂದು ಉದ್ದೇಶದಿಂದ ಮರಗಡ್ಡಿ ಪದ್ಧತಿ ಪ್ರಮೋಟ್ ಮಾಡ್ತೀವಿ.
1: ಡಾಕ್ಟರ್ ಸುರೇಶ್ ಅವರೇ, ಈಗ ಅವರಿಗೆ ರೇಷ್ಮೆ ಮಾಡೋ ಮನಸ್ಸಿದೆ, ಆದ್ರೆ ಜಮೀನ್ ತುಂಬಾ ಬೆಳೆ ಬೆಳ್ಕೊಂಬಿಟ್ಟಿದ್ದಾರೆ, ಬದುಗಳು ಖಾಲಿ ಇರ್ತವೆ, ಈ ಬದುಗಳಲ್ಲಿ ಮರಗಡ್ಡಿ ಬೆಳೆಸ್ಬಿಟ್ಟು ಹುಳ ಸಾಕ್ಬೋದು?
0: ಕರೆಕ್ಟ್ ಸರ್. ನೀವು ಹೇಳಿದ್ದು ತುಂಬಾ ಜನ ಪ್ರಾಕ್ಟೀಸ್ ಮಾಡಬಹುದು ಇದನ್ನ, ಯಾಕಂದ್ರೆ ಇದರಲ್ಲಿ ಅವರು ಜಮೀನಲ್ಲಿ ಸುತ್ತ ನೋಡಿದ್ರೆ ಒಂದು 50-60 ಗಿಡ ನಾಟಿ ಮಾಡೋಷ್ಟು ಒಂದು ಬದು ಇರುತ್ತೆ. ಕೆಲವರು ಜಮೀನು ಜಾಸ್ತಿ ಇದ್ರು ಅದು ಮಾಡಬಹುದು. ಸೊ ಆ ಬದು

0: ಕಡೆ ಈ ಕಡೆ ಮಧ್ಯದಲ್ಲಿ ಖಾಲಿ ಜಾಗ ಇರುತ್ತೆ ಯೂಶಲಿ, ಒಂದು ನಾಲ್ಕೈದು ಅಡಿ ಬದು ಮಂತ್ರ ಖಾಲಿ ಇರುತ್ತೆ. ಸೊ ಇವರು ಆ ಬದುವಲ್ಲಿ ಹತ್ತಡಿ ಈ ತರ ಮರಗಡ್ಡೆ ಪದ್ಧತಿ ಹಾಕೊಂಡ್ರೆ ಒಂದೊಂದು ಗಿಡದಲ್ಲಿ ನಿಮ್ಗೆ ಆರಾಮಾಗಿ 5 ಕೆಜಿ 6 ಕೆಜಿ ಸೊಪ್ಪು ಬಂದ್ರು 100 ಗಿಡ ಇದ್ರೆ 50 ಮೊಟ್ಟೆ ಮಾಡಬಹುದು ಸರ್. ನಮಗೆ
1: ತುಂಬಾ ಚೆನ್ನಾಗಿ ಮರಗಡ್ಡೆ ಬೆಳೆದಿರೋರು ಒಂದು ಗಿಡಕ್ಕೆ ಒಂದು ಮೊಟ್ಟೆನೆ ಸಾಕ್ಬಹುದು ಅಂತಾರೆ, ಸಾಧ್ಯವೇ ಅದು?
0: ಹಾ ಸರ್, ಅದು ಈಗ ಮೊದಲ 10 ವರ್ಷ ಗಿಡ ಆಯ್ತು, ತುಂಬಾನೇ ಅದು ಬೆಳ್ಕೊಂಡಿತ್ತು. ಅಲ್ಲಿ ನಿಮಗೊಂದು ಸೊಪ್ಪು ಏನಿಲ್ಲ ಅಂದ್ರೆ 30 ಕೆಜಿ ಸೊಪ್ಪು ಒಂದು ಗಿಡದಿಂದ ಬಂದ್ರೆ ಅವಾಗ ಒಂದೊಂದು ಗಿಡ ಒಂದೊಂದು ಮೊಟ್ಟೆ ಮಾಡಬಹುದು ಸರ್.
1: ನೋಡಿದ್ರೆ
0: ಅದಕ್ಕೆ ನೀವು ಹೇಳಿದ್ರೆ ಸರ್, ಈಗ ಹೇಳಿದ್ರೆ ಮಲ್ಟಿ ಕೊಂಬ ರೆಂಬೆ ಪದ್ಧತಿ, ಚಿಕ್ಕ ಗಿಡ ತರ ಈಗ ಒಂದು ಒಂದು ಗಿಡದ 50 ಕೊಂಬೆ 60 ರೆಂಬೆ 80 ರೆಂಬೆಗಳು ಬಂದ್ರೆ ಅವಾಗ ಒಂದೊಂದು ಗಿಡ ಒಂದೊಂದು ಮೊಟ್ಟೆ ಮಾಡಬಹುದು ಸರ್. ಸೊ ಆ ಪದ್ಧತಿಯಲ್ಲಿ ಜಾಸ್ತಿ ಅವಕಾಶ ಇದೆ.
1: ಅಂದ್ರೆ ಆತನಿಗೆ ರೇಷ್ಮೆ ಮಾಡೋ ಮನ್ಸಿದ್ರೆ ಅವಕಾಶಗಳು ಸಾಕಷ್ಟು ಇದೆ, ಆದ್ರೆ ಮನ್ಸು ಮಾಡ್ಬೇಕು ಅಷ್ಟೇ ಅಲ್ವೇ.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
2: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
4: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ, ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
5: ಅಣ್ಣ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಡಾಕ್ಟರ್ ಸುರೇಶ್ ಅವರೇ, ಈಗ ಮರಗಡ್ಡಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದ್ರೆ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ?
3: 9840 8095.
2: ಇನ್ನೊಮ್ಮೆ ಹೇಳಿ.
3: 9840
2: ಅಂದ್ರೆ 00000
3: 4 0 ಆಮೇಲೆ 8095.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ.
3: 9840 00004 ಆಮೇಲೆ 8095.
2: ಒಳ್ಳೇದು ಡಾಕ್ಟರ್ ಸುರೇಶ್ ಅವರ, ಇದುವರೆಗೂ ಮರಗಡ್ಡಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿದ್ರಿ. ವಂದನೆಗಳು, ನಮಸ್ಕಾರ.
3: ಥ್ಯಾಂಕ್ ಯು ಸರ್, ನಮಸ್ಕಾರ.
1: ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪು ನೆರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಇದುವರೆಗೂ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮುಂದಿನ ಬುಧವಾರ 1ನೇ ತಾರೀಕು ಇದೇ ಸರಣಿಯಲ್ಲಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್.
4: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ.

0: ಕೃಷಿ ಗೀತೆ ಕೇಳಿದಿರಿ.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ

ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿಕೋಟೆ ತಾಲೂಕು ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:04 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ದ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಗಮನಿಸಿ, ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಂ ನರಸಿಂಹನಾಯಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ನಾಳೆ ಸಂಜೆ 7:45 8:45 ಹಾಗೂ 9:15 ಪಂದ್ಯದ ಮುಕ್ತಾಯದವರೆಗೆ ಆಲಿಸಬಹುದು. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: క్రీడాలోక సాప్తాహిక క్రీడా సంచికె.
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
2: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಪ್ರೌಡ್ ಫೀಲಿಂಗ್. ಅವಾಗ
1: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ.
0: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
0: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
2: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್ ಎಲ್ಲರೂ, ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲು ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೆ, ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದು ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
0: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು?
2: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
0: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನ ಆಡ್ಬೇಕು ಅನಿಸ್ತಾ?
2: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ. ಬಟ್ ನನಗೆ ಏನಿದ್ರೂ ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
0: ಯಾಕೆ ಕೇಳಿದೆ ಅಂದ್ರೆ, ಇದು ಟೀಮ್ ಗೇಮ್. ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
2: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ. ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು. ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
0: ಹಾಕಿ ಒಂದ್ 4-5 ನಿಮ್ ಮನೆಯಲ್ಲಿ ಆಟಗಾರರಿದ್ರು, ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
2: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ, ನಾನ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನು ಏನಾದ್ರು HL ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು ಅಣ್ಣ ಆಡ್ತಿದ್ರು. ಮತ್ತೆ ಮನೆಯಲ್ಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಗಿಂತ ಒಂದು 7 ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು. ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ.
0: ನೀವು ಬೇಸಿಕ್ ಬೆಂಗಳೂರೇನಾ ಅಥವಾ?
2: ಇಲ್ಲ, ಫುಲ್ ಬ್ಯಾಂಗ್ಳೂರೇನ, ಬೋರ್ನ್ ಅಂಡ್ ಬ್ರಾಟ್ ಅಪ್ ಫುಲ್. ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರ್. ತಂದೆ ಸ್ಟೇಟ್ ಆಡಿದ್ದಾರೆ, ಅಣ್ಣನೂ ಸ್ಟೇಟ್ ಆಡಿದ್ದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆ ಅವ್ರದ್ದು ಅಣ್ಣ ನಮ್ಮ ದೊಡ್ಡಪ್ಪ, ಅವರು ಇಂಡಿಯಾಗ ಆಡಿದ್ರು ಅವಾಗ. ಅವರು ಜಾನಿ ಮೊಯ್ದೀನ್ ಅಂತ ಅವ್ರು ಇಂಡಿಯಾಗ ಆಡಿದ್ರು. ನಮ್ಮ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದ್ದಾರೆ.
0: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು. 2012 ಅಂದ್ರೆ ನಿಮ್ಮ 15 ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು? ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
2: ಫಸ್ಟ್ ನಾನು ಸ್ಕೂಲ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸ್ ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ. ಅದಕ್ಕೊಂದು ಹಾಸ್ಟೆಲ್ ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ. ಅದು ಸ್ಕೂಲ್ ಅಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡ್ಬೋದು. ಆ ವರ್ಷಕ್ಕೆ ಒಂದು 20 ಪ್ಲೇಯರ್ ತಗೊಳ್ತಾರೆ ಅವರು. ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವಥ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹೆಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ಕೊಟ್ರು ನನಗೆ ಅಲ್ಲಿಂದ ವಾಪಸ್. ಅಲ್ಲಿಂದ ನಾ ಬೇರೆ ಇದು ಮಾಡಿದೆ.
0: ಅದಕ್ಕಿಂತ ಪೂರ್ವದಲ್ಲಿ ಯಾರತ್ರಾದ್ರೂ ಕೋಚಿಂಗ್ ತಗೊಂಡಿದ್ರ?
2: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್ ನನಗೆ, ಅವ್ರ ಹತ್ರನೇ ಕಲ್ತಿದ್ ಎಲ್ಲ.
0: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
2: ಅವ್ರ ಜೊತೆಗೆ ಹೋಗ್ತಿ ಕಲ್ತ್ಕೊಂಡೆಲ್ಲ.
0: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
2: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದ್ದೆ.

0: ಫಸ್ಟ್ ಪಿ ಯು ಸಿಯಿಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿ ಹಾಕಿ ಕರ್ನಾಟಕಕ್ಕೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ, ಅಲ್ಲಿ ಫೈನಲ್ಸಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ. ತಮಿಳ್ನಾಡು ಜೊತೆ ಫೈನಲ್ಸಲ್ಲಿ 2 ಗೋಲ್ ಹೊಡೆದಿದ್ದೆ. ಆಗ 3-2 ಗೆದ್ದಿದ್ವಿ ನಾವು.
1: ಸಾಧಾರಣ 16-17 ವಯಸ್ಸು ನಿಮ್ದು ಸಬ್ ಜೂನಿಯರ್?
0: 16 ಇತ್ತು. ನಾನು ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ.
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾನು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ. ನಾನು
1: ಅಲ್ಲಿ ಏನು ಕಲಿತಿದ್ರ ನೀವು?
0: ಅಲ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ತೀನಿ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡೋಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ. ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು. ಒಳ್ಳೆ ಟೈಮ್, ನಮಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ. ನಮಗೆ ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರಲ್ಲಿ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು. ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅವ್ರು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತು,
0: ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿ ಹಾಕಿ ಇದರಲ್ಲಿ?
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
1: 2019 ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ. ಹಾಗೆ ಲಕ್ನೋದಲ್ಲಿ ನಡೆದ KD ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
0: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯೆಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು. ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, VHC ಆಡ್ತಿದ್ರು, ಅವರೆಲ್ಲ ನಮ್ಮನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ಗೆ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತು ಅವಾಗ.
1: ಫಸ್ಟ್
0: ಅದು ಗಿಫ್ಟ್, ಇನ್ನು ಮನೇಲಿ ಇದೆ ಅದು. ಹಂಗೆ
1: ಇಟ್ಟಿದ್ದೀನಿ,
0: ಹಂಗೆ ಇದೆ ಮನೇಲಿ. ಮತ್ತೆ ಅದಾದ್ಮೇಲೆ KD ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು ಏರ್ ಇಂಡಿಯಾ ಟೀಮ್ ಇಂದ. ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್ ಇರುತ್ತಲ್ಲ, ಆ ತರ ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್. ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆ ತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ನೀವು ಹೇಳ್ದಂಗೆ ಗ್ರೂಪ್ ಗೇಮ್, ಸೊ ನಿಮ್ಮನ್ನ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ ಒಂದ್ ಇತ್ತು ಏನಂದ್ರೆ, ನಾನು ಏನ್ ಮಾಡಿದ್ರು ನನಗೆ ಫ್ಯೂಚರ್ ಅಲ್ಲಿ ನನಗೆ ರಿಗ್ರೆಟ್ ಇರಬಾರ್ದು, ಇದು ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದನ್ನ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರೂ ಒಂದ್ ಒಳ್ಳೇದ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ಹಾಕಿಯಲ್ಲಿ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side 11 ಮೆಂಬರ್ಸ್ ಟೀಮ್ ಅಲ್ಲಿ, 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗೆ ಆಡ್ತಾರೆ 11-11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದನೂ ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆ ತರ 5-a-side ಅಂತ ಬಂದ್ರು, 5-5 5 ಜನ 5 ಜನ. ಟೈಮ್ ಸ್ವಲ್ಪ ಶಾರ್ಟ್ ಇತ್ತು,
1: ಆ ರೀತಿ ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ ಶಾರ್ಟ್ ಆಗಿ
0: ಮಾಡಿದ್ರು. ಅದರಲ್ಲಿ ತುಂಬಾ ಆಡಿದೆ ನಾನು, ತುಂಬಾ ಕರ್ನಾಟಕಕ್ಕೆ ಆಡಿದೆ, ಕರ್ನಾಟಕಕ್ಕೆ 3 ಸತಿ ಆಡಿದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿ ಕಂಟಿನ್ಯೂಸ್, 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡಿದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡಿದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದ್ ಅರ್ಧ ಗಂಟೆ ಹೀಗೇನಾದ್ರೂ ಮಾಡ್ತಾರೆ?
0: 11-a-side ಹೆಂಗಂದ್ರೆ 15 ನಿಮಿಷದ 4

0: ಹೌದು. 2018 ಮತ್ತು 19 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತಿರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ?
1: ನಾ ಹೇಳೋದು, ಟ್ಯಾಲೆಂಟ್ ಇರುತ್ತೆ, ಸ್ವಲ್ಪ ಒಂದು 20% ಟ್ಯಾಲೆಂಟ್ ಇರುತ್ತೆ. ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ಗೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದೆ. ನಮ್ಮಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದು 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀನು ಚೆನ್ನಾಗಿ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಇರ್ತೀಯ. ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ. ಆತರ ನನ್ ಪ್ರಾಕ್ಟೀಸ್ ಇರ್ತೈತಿ ಅವತ್ತು.
0: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು ಅದು. ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವ್ ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
1: ಇವಾಗ ನನ್ ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
0: ನಿಮ್ಮ ವಿದ್ಯಾಭ್ಯಾಸ ಏನು?
1: ನನ್ ಗ್ರಾಜುಯೇಟ್ ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ಆ ನನ್ ಡೇ ಹೆಂಗಿರುತ್ತೆ ಅಂದ್ರೆ, ನನ್ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 ಕಿಲೋಮೀಟರ್ ಮನೆ. ಸೊ ಅರೌಂಡ್ 6 AM ಬರ್ತೀನಿ ನನ್ ಮನೆ. ಬೆಳಿಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು 2 hours ಪ್ರಾಕ್ಟೀಸ್ ಮಾಡ್ತೀನಿ. 6:30 to 8:30 ತನಕ ಒಂದು 15 minutes ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸು. 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡ್ಬಿಟ್ಟು 3 o'clock ಬರ್ತೀನಿ ರೌಂಡ್ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, ಡಿವೈಸ್ ಹುಡುಗರು, ಸಾಯಿ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆ ಥರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲು. ಅದ್ರ ಬೇಗ ಮಲಗಿಬಿಡ್ತೀನಿ, 10:30 to 10 o'clock ಬೇಗ ಎದ್ದೇಳ್ಬೇಕಲ್ಲ.
0: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
1: ಫಿಸಿಯೋ ಇರಬೇಕು, ಅದಕ್ಕೆ ಇಂಜುರಿ ಏನಾದ್ರೂ ಆದ್ರೆ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನು. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ, ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟು ಮತ್ತೆ ಮನೇಲಿದ್ರೆ ಮಮ್ಮಿ ಜಾಸ್ತಿ ಊಟ ಸ್ನ್ಯಾಕ್ಸು ಅದೆಲ್ಲ ಮಾಡಿ ತಿನ್ಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನೀನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗಿ ಬಿಡ್ತೀನಿ, ಎಲ್ಲ ಸರಿಯಾಗಿ ಬಿಡ್ತೀನಿ.
0: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಅಂದ್ರೆ ಜಾಸ್ತಿನೇ ಕಸರತ್ ಮಾಡಬೇಕು ಅಂತ.
1: ಹೌದು, ನಾನ್ ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರು ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
0: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
1: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
0: ಅಪ್ಪ ಬೈತಾರ, ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ
1: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟೋರೆಗೆ ಏನ್ ಬೈದಿಲ್ಲ. ನೀವು ಏನಾದ್ರೂ ತಿನ್ನು, ಪ್ರಾಕ್ಟೀಸ್ ಹೋಗು ಅಂತ,
0: ಒಟ್ ಅದನ್ನ ಕರಗಿಸೋ ಹೋಗಿ ಕಸರತ್ ಮಾಡು ಅಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
1: ಇದು ನಾನು ಏರ್ ಇಂಡಿಯಾಗೆ ಆಡದೆ, ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೆ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನಾನು ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡೋದು, ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮಿಗೆ.
0: ಯಾರಿದ್ರ ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
1: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಣ್ಣ, ಅರ್ಜುನ್ ಅಲ್ಲಪ್ಪ ಅಂತ ಅವರು, VS ವಿನಯ್, ಅವರಿಬ್ರು ಕರ್ನಾಟಕದಿಂದ. ಅವಾಗ
0: ನಿಮ್ಗೆ ಗೊತ್ತಿತ್ತ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
1: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ ಈ ಟೂರ್ನಮೆಂಟ್, ನಮಗೆ ಫಸ್ಟೇ ಗೊತ್ತಿರುತ್ತೆ ಈ ಟೂರ್ನಮೆಂಟ್ ಇಂದಾನೇ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೇ ನಿಮ್ಗೆ ಸೆಲೆಕ್ಟ್ ಮಾಡ್ತಾರಂತ. ಅವಾಗ ನಮ್ ಪ್ರಾಕ್ಟೀಸ್ ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದ್ರೂ ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆತರ ಪ್ರಾಕ್ಟೀಸ್. ಇದಕ್ಕೆ ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದ್ದೀನಿ.
0: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
1: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾ ಆಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 months ನಮ್ಮ ಮನೇಲೇ ಇದ್ದೆ,
0: ಪ್ರಾಕ್ಟೀಸ್ ಇಲ್ಲ.
1: 3 months ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 days ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 months ಪ್ರಾಕ್ಟೀಸೇ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 months ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.
0: 2021 2025 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
1: ನ್ಯಾಷನಲ್ ಗೇಮ್ಸ್

0: ಸುಮಾರು ವರ್ಷ ಆದಮೇಲೆ ನಡೆಸಿದರು. ಅವಾಗ ನಮ್ಮ ಟೀಮಿಗೆ ಎಸ್ ವಿ ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು, ಅವರು ಒಲಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ, ಇಂಡಿಯಾದು ಟಾಪ್ 8 ಟೀಮ್ಸ್ ಮಾತ್ರ, ಟಾಪ್ 8 ಸ್ಟೇಟ್ಸ್ ಮಾತ್ರ, ಬೇರೆ ಸ್ಟೇಟಿಗೆ ಇಲ್ಲ, ಟಾಪ್ 8 ರ್ಯಾಂಕಿಂಗ್ ಇರುತ್ತೆ ಅವ್ರು ಮಾತ್ರ ಆಡಬೇಕು.
1: ಎಲ್ಲಾ ರಾಜ್ಯದಿಂದ ಬರಲ್ಲ, ಟಾಪ್ 8 ಆರಿಸ್ತಾರೆ.
0: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 teams 30 teams ಇರುತ್ತೆ, ಅದರಲ್ಲಿ ಟಾಪ್ 8 ಸೆಲೆಕ್ಟ್ ಆಗ್ತಾರೆ, ಅದು ನ್ಯಾಷನಲ್ ಗೇಮ್ಸ್ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದಕ್ಕೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
1: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
0: ಅವಾಗ ನಾವು ಕರ್ನಾಟಕ 3rd place ಬಂದಿತ್ತು ಪುಣೆದಲ್ಲಿ, ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ ಯು ಪಿ ಏನಾಯ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಹೋಗಿದ್ದು, ನೆಕ್ಸ್ಟ್ ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
1: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡು ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲ ರಾಜ್ಯದವ್ರ?
0: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ. ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು ನ್ಯಾಷನಲ್ ಗೇಮ್ಸ್. ಹೆಂಗಂದ್ರೆ ಸೇಮ್ ಇದೆ ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆ ತರ ಹಿಂಗೆ ನಡೆಸ್ತಾರೆ, ಆ ತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆ ತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು ಯು ಪಿ ಜೊತೆ ಆಡಿದ್ವಿ. ಯು ಪಿ ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್ ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್. ಅಂದ್ರೆ ಇದೇ ಹೇಳೋ ಟೀಮ್ ಗೇಮ್ ಅಂದ್ರೆ, ನಾವು ಒಂದ್ ದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದು 9 ಜನ ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ. ಆದ್ರೆ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
1: ಓವರ್ಆಲ್ ಆಗಿ ನೋಡಿದ್ರೆ ಇಡೀ ಟೀಮೇ ಸೆಲೆಕ್ಟ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್.
0: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತು ಅಂದ್ರೆ, ನ್ಯಾಷನಲ್ ಗೇಮ್ಸ್ ಒಂದು 12 years ನಡೆದಿಲ್ಲ, 4 years ಒನ್ಸ್ ನಡೆಯೋದು, 12 years ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ನಾವು 2nd place ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆದು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 years ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಸಿಗ್ತಾರೆ ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರೆ ಅಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 ಕಂಟಿನ್ಯೂಸ್ ಆಗಿತ್ತು.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ
0: ನಿಮಗೆಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ ನೀವು, ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನನ್ ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರೇ ನಾನೊಂದು 6 ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ನನಗೆ ವೇಟ್ ಮಾಡಿಸಿ ನಾನು 6 ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
1: ಮೊದ್ಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು, ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ ಆಗಿದೆ.
1: ಎಲ್ಲಿದ್ರಿ ಅವಾಗ ನೀವು?
0: ಅವ್ನು ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಇದ್ದೆ ಕೆಂಗೇರಿಯಲ್ಲಿ, ಸ್ಪೋರ್ಟ್ಸ್ ಅಥಾರಿಟಿ ಕ್ಯಾಂಪ್. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಎಲ್ಲ. ನನಗೆಲ್ಲ ಒಂಥರ ಫೀಲಿಂಗ್, ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು, ಎಲ್ಲಾ ಕಡೆ ಇವಾಗ ಸೋಶಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲ ಕಡೆ ಶೇರ್ ಮಾಡ್ಕೊಂಡು ನಮ್ಮ ಹಂಗಾಗಿದೆ ಮಗಂಗಾಗಿದೆ ಅಂತ.
1: ಹಬ್ಬದ
0: ವಾತಾವರಣ. ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ, ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೋ, ನೀನ್ ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡ್ಕೊಟ್ರು.
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕಿರ್ತದಲ್ಲ, ಅದು ನಿಮ್ಗಿನ್ನು ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ.
0: ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ, ಪಾಕಿಸ್ತಾನ ಜೊತೆ ಆಡೋ ಒಂದು ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ
1: ಎಲ್ಲ ಆಟದಲ್ಲೂ ಹಾಗೆ,
0: ಎಲ್ಲ ರೈವಲ್ರಿ ಹಂಗಿರುತ್ತೆ. ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ, ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗೇ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು
1: ಬಹಳ ಖುಷಿ. ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
0: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ, ಅದು ಹೇಳಕ್ ಆಗಲ್ಲ ಹೆಂಗೆ ಅಂದ್ರೆ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು, ಹೇಳಕ್ ಆಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು.

0: ತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು. ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ಮ ಟೀಮು ಚೆನ್ನಾಗಿತ್ತು.
1: ಯಾರು ಇದ್ರು ಟೀಮ್ನಲ್ಲಿ?
0: ಟೀಮಲ್ಲಿ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದು ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು, ಹೇಳ್ಕೊಡ್ತಾರೆ. ನಾವು ಅವ್ರ ಪಕ್ಕದಲ್ಲಿ ನಿಂತರೆ ಹೌದು ಇವ್ರ ಸಪೋರ್ಟ್ ಇದ್ದಾರೆ, ನಾವು ಚೆನ್ನಾಗಾಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ. ಒಂದು ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನು ಫ್ಲೈಟ್, ತುಂಬಾ ದೂರ ಜಾಗ ಅದು. ಚೈನಾದಲ್ಲಿ ಫೈನಲ್ಸ್ ನಾವು ಚೈನಾ ಮೇಲೆನೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ ನಾವು, 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್. ಎಲ್ಲ ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ
0: ಭಾರತ ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ. ಆ ಅನುಭವ ಹಂಚಿಕೊಳ್ಳಿ, ಹೇಗಿತ್ತು?
0: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮ್, ಆ ವೆದರ್ಗೆ, ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗ ಓಡಿದ್ವಿ, ಕೊರಿಯಾಗ ಓಡಿದ್ವಿ.
1: ಅಜಲಾನ್ ಶಾ ಟ್ರೋಫಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದೆ ಅಲ್ಲಿ?
0: ಅದು 8 countries ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ ಆಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತ್ ಹೋಗ್ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ. ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು,
1: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳ್ಬೋದು.
0: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
1: ನೀವು ಈಗ ಡಿಫೆಂಡರ್, ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
0: ಮಿಡ್ ಫೀಲ್ಡರ್ ಹೇಗಂದ್ರೆ, ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಇರ್ತಾರ, ಡಿಫೆನ್ಸ್ ಇರೋದು ಅವ್ರನ್ನ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ, ಅವ್ನ ಟೀಮ್ಗೋಸ್ಕರ ಟ್ಯಾಕಲು ಮಾಡ್ಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್.
1: ಎರಡು ಕೆಲಸ
0: ಆಗ್ಬೇಕು ಆತರ.
1: ಮೇನ್ ಇಂಪಾರ್ಟೆಂಟ್
0: ಆತರ.
1: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು ಹಾಕಿಯಲ್ಲಿ, ಮುಂದಿನ ಗುರಿ ಏನ್ ನಿಮ್ದು?
0: ನಂದು ಮುಂದಿನ ಏನಂದ್ರೆ, ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ, ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು, ವಾಪಸ್
1: ಪಂದ್ಯಾವಳಿ ಆಡುವಾಗ
0: ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪಡೆದಿದೆ, ಅದರಲ್ಲಿ 8 1 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
0: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ, ಯಾಕಂದ್ರೆ ಈಗೀಗ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸಪೋರ್ಟು ಅಂದರೆ ಸ್ಪೆಷಲೈಸ್ ಟ್ರೈನಿಂಗು, ಸ್ಪೆಷಲೈಸ್ ಡಯಟು, ಮತ್ತು ಸ್ಪೆಷಲೈಸ್ ಕೋಚಸ್ಸು ಅವರಿದ್ದು, ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ. ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್, ಅವ್ರೊಂದು 10 years ಅವ್ರು ರೆಡಿ ಆಗ್ತಾರೆ. ಆ ಥರ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ, ತುಂಬ ಚೆನ್ನಾಗಿ ಮಾಡೋರೆ. ಮತ್ತು ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗು, IPL ಥರನೇ ಸೇಮ್ ಹಾಕಿ ಇಂಡಿಯಾ ಲೀಗು ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ನಿಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗೂ ಸ್ಟಾರ್ಟ್ ಮಾಡಿದ್ದಾರೆ.
1: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
0: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ, ನಮ್ಮಿಂದನೂ ಅವ್ರು ಕಲಿತು ಅವರಿಂದ ನಾವು ಕಲಿತು, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗ್.

0: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹುಮುಖ್ಯವಾಗಿ ಏನ್ ಬೇಕು ಅವರಿಗೆ?
1: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟಪಡ್ಬೇಕು, ತುಂಬಾ ಕಷ್ಟಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ,
0: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
1: ಹೌದೌದು,
0: ಒಳ್ಳೇದು. ಮೊಹಮ್ಮದ್ ರಾಹಿಲ್ ಮೌಸಿನವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು.

0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
1: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
4: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
5: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
6: ಅಣ್ಣಯ್ಯ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
5: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
6: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ತಪ್ಪದೇ ಆಲಿಸಿ
3: ಸಸ್ಯ ವೈದ್ಯರ ಕಿವಿ ಮಾತು
2: ಹರಿತೆ.

100.6 ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಟಿಎಂ ನರಸಿಂಹನಾಯಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಂ ನರಸಿಂಹನಾಯಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು ಕೇಳಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ವಾಗೀಶ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 10:30. ಇನ್ನೀಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಬಂಗಾರಿ ಚಿತ್ರಕ್ಕಾಗಿ ಸಿಎಸ್ ಸರೋಜಿನಿ ದೇವಿ ಹಾಗೂ ರಾಧಾ ಜಯಲಕ್ಷ್ಮಿ ಅವರು ಹಾಡಿರುವ ಗೀತೆ, ಜಿವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತ.

ಗಮನಿಸಿ, ಜೂನ್ ತಿಂಗಳ 26ನೇ ತಾರೀಖು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಪ್ರಸಾರವಾಗುವ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದೇ ಕೇಳಿ, ಜೂನ್ 26 ಶುಕ್ರವಾರದಂದು ಬೆಳಿಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯವಿರುವ ದೇವರ ಗೆದ್ದ ಮಾನವ ಚಿತ್ರದ ಗೀತೆಯನ್ನ ಆಲಿಸೋಣ. ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆಯಲ್ಲಿ ಸಂಗಡಿಗರೊಂದಿಗೆ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ಎಸ್ ಜಾನಕಿ ಅವರು ಹಾಡಿರುವ ಮತ್ತೊಂದು ಗೀತೆ ಸ್ವರ್ಣಗೌರಿ ಚಿತ್ರದಿಂದ ಆಲಿಸೋಣ. ಸಹಗಾಯಕರು ಪಿಬಿ ಶ್ರೀನಿವಾಸ್, ಸಾಹಿತ್ಯ ರಚನೆ ಮಾಡಿದ್ದಾರೆ ಎಸ್ ಕೆ ಕರೀಂ ಖಾನ್, ಸಂಗೀತ ನೀಡಿದ್ದಾರೆ ಎಂ ವೆಂಕಟರಾಜು.

0: ಆದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಕಥೆಗಾರ್ತಿ ಎಂಎಸ್ ವೇದ. ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತಿರುವ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ನಾಗಾರ್ಜುನ ಚಿತ್ರಕ್ಕಾಗಿ ಆರ್ ನಾಗೇಂದ್ರ ಅವರು ಹಾಡಿರುವ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರದು.
1: ಮಾತಾಡೆ ಚಿನ್ನ ಮಾತಾಡೆ, ಹಾ.

ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿರುವ ಲಗ್ನಪತ್ರಿಕೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎ ಎಲ್ ರಾಘವನ್.

ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮವಿದೆ. ವಿಷಯ: ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಿದ್ದಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿ ಜಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಮತ್ತೊಂದು ಗೀತೆ ಗೃಹಲಕ್ಷ್ಮಿ ಚಿತ್ರದಿಂದ ಪ್ರಸಾರವಾಗ್ತಾ ಇದೆ. ಸಾಹಿತ್ಯ ರಚನೆ ವಿಜಯ ನಾರಸಿಂಹ ಅವರದು, ಸಂಗೀತ ಎಂ ರಂಗರಾವ್.

ಶ್ರೋತೃಗಳೇ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ನಾಳೆ ರಾತ್ರಿ 7:45 8:45 9:15 ಪಂದ್ಯದ ಮುಕ್ತಾಯದವರೆಗೂ ಆಲಿಸಬಹುದು. ಇನ್ನುಳಿದಂತೆ ನಿಲಯದ ನಾಳಿನ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೇಳಬಹುದು. ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಮುಗಿಯದ ಕಥೆ ಚಿತ್ರಕ್ಕಾಗಿ ಹಾಡಿರುವ ಗೀತೆಯನ್ನ ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಜೋಡಿಯ ಸಂಗೀತ.

ಸವಿನೆನಪು ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಕಟಾರಿ ವೀರ ಚಿತ್ರದ್ದು. ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಗೀತರಚನೆ ಮಾಡಿದ್ದಾರೆ ಸೂರಟ್ ಅಶ್ವಥ್. ಸ್ವರಕಲ್ಪನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಇದುವರೆಗೂ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಭಾವಗೀತೆಗಳು. 7:30 ಸೇವಾವಾಹಿನಿ, ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಿಗ್ಗೆ 7:45, 8:30, ಮಧ್ಯಾಹ್ನ 12:45 ಹಾಗೂ 2:40. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ವಾಗೀಶ್ ಅವರ ಹಾಡುಗಾರಿಕೆ. ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳೆ ಬೆಳಿಗ್ಗೆ 10:30 ಹಾಗೂ ಮಧ್ಯಾಹ್ನ 3:00. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ

ನಿತಾ ವಿಹಾರ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂನ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ, ಈ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, 1:30 ಹಾಗೂ 5:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಮಿ ಮತ್ತು ಸಂಗಡಿಗರಿಂದ ಅರ್ಜುನ ಜೋಗಿ ಹಾಡು. 4:30 ಕನ್ನಡ ಭಾರತಿಯಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕತೆಗಾರ್ತಿ ಎಂಎಸ್ ವೇದ. 5 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಬ್ರಿಗೇಡಿಯರ್ ಡಾಕ್ಟರ್ ಕೇಶವಮೂರ್ತಿಜಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಡಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಹೆಚ್ಡಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ನಾಳೆ ರಾತ್ರಿ 7:45 8:45 9:15 ಪಂದ್ಯದ ಮುಕ್ತಾಯದವರೆಗೂ ಆಲಿಸಬಹುದು. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೇಳಬಹುದು. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.